0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ತಾಳ್ಮೆಯನ್ನು ಅರಿತರೆ ಮಾತ್ರ ಪರರ ಮುಂದೆ ತಿಳುವಳಿಕೆಯಿಂದ ಮಾತನಾಡಲು ಸಾಧ್ಯವಾಗುತ್ತದೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶನಿವಾರ ದಿನಾಂಕ 3 ಅಕ್ಟೋಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಬಾಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 1:00 to 1:30 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ. 1:30 to 2:00 ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರ

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವನಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ಸುಪ್ರಭಾತವು, ಏಳಯ್ಯ ಬೆಳಗಾಯಿತು ರವಿ

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಂಡೇನ ಹಳೆಬಾತಿ ಆಂಜನೇಯನ ಭೂಮಂಡಲದೊಳಗೆ ಪ್ರಕಾಂಡ ಪಂಡಿತನ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಬೇಡಿರಿ ದಿನ ಶ್ರೀರಾಮನ ಪರಮ ಸುಪ್ರೀತನ

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಹುತ್ತದ ಗರ್ಭದೊಳು ಅಡಗಿ ಮೋಡಿ ಮಾಡಿದ ಹನುಮನೆ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಹರಸು ಹನುಮಂತ ಸ್ವಾಮಿ ಬಲವಂತ ನಿನ್ನ ಪಾದವೇಗ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಪಂಡಿತೋತ್ತಮ ಬೇಡುವೆ ಹನುಮ, ಹಳೆ ಬಾತಿದರೆ ದೇವನೇ ಹನುಮ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ನಮೋ ನಮೋ ಪವಮಾನ, ನಮೋ ನಮೋ ಜಗತ್.

0: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ALE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ALE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಶಿಕ್ಷಕರು ಸಾಹಿತಿಗಳು ಆದಂತಹ ನಾಗೇಶ್ ಜೆ ನಾಯಕ್ ಅವರು.
1: ನೀನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗೆ ಭಯವೇನು ಪ್ರಭುವೆ. ಬದುಕೆಂಬುದು ಅನಿರೀಕ್ಷಿತ ತಿರುವುಗಳ ಸಂತೆ. ಇಲ್ಲಿ ಏನೇನೆಲ್ಲ ನಡೆಯಬಹುದು ಎಂದು ಸುಲಭಕ್ಕೆ ಊಹಿಸಿಕೊಳ್ಳಲು ಆಗದು. ಬರೀ ನೋವಲ್ಲಿಯೇ ಮಿಂದೇಳುವ ಜೀವಕ್ಕೆ ಒಮ್ಮೆಲೇ ಖುಷಿ ಸಿಕ್ಕು ಆ ಜೀವ ಹರ್ಷದಲ್ಲೇ ಓಲಾಡಬಹುದು. ಇನ್ನೆಂದೂ ಯಾತನೆ ನನ್ನ ಬಳಿ ಸುಳಿಯದು ಎಂದು ನಿರಾತಂಕದಿಂದ ಬದುಕುತ್ತಿರುವ ಜೀವಕ್ಕೆ ಸಂಕಟಗಳು ಎದುರಾಗಿ ಜೀವ ವಿಲವಿಲಗುಟ್ಟಬಹುದು. ನಗುವವನು ಅಳಬಹುದು, ಅಳುವವನು ನಗಲೂಬಹುದು. ಭಿಕಾರಿ ಕುಬೇರನಾಗಬಹುದು, ಕುಬೇರ ಕುಚೇಲನೂ ಆಗಬಹುದು. ಆದರೆ ಒಂದು ಮಾತ್ರ ಸತ್ಯ, ನೋವಿಗೆ ನಲಿವಿಗೆ ಒಂದು ಆಪ್ತ ಜೀವದ ಸಾಥ್ ತೀರಾ ಅಗತ್ಯ. ನಮ್ಮ ನೋವುಗಳನ್ನೆಲ್ಲ ತೋಡಿಕೊಳ್ಳಲು, ಖುಷಿಗಳನ್ನು ಹಂಚಿಕೊಳ್ಳಲು ಯಾರಾದರೂ ಹೃದಯಕ್ಕೆ ಹತ್ತಿರಾದವರು ಬೇಕೇ ಬೇಕು ಅನಿಸುತ್ತದೆ. ಆ ಆಪ್ತ ಜೀವದ ಹೆಸರೇ ಗೆಳೆಯ ಅಥವಾ ಗೆಳತಿ. ಎಲ್ಲ ಸಂಬಂಧಗಳಿಗಿಂತಲೂ ಸ್ನೇಹ ಸಂಬಂಧ ಪವಿತ್ರವಾದದ್ದು ಮತ್ತು ಶಾಶ್ವತವಾದದ್ದು ಎಂಬ ಮಾತಿದೆ. ನಾವು ಅತ್ತಾಗ ಕಣ್ಣೀರು ಸುರಿಸಿ ನಕ್ಕಾಗ ಸಂತಸಪಟ್ಟು ನಮ್ಮ ಏಳಿಗೆಯಲ್ಲಿಯೇ ಸದಾ ಖುಷಿ ಪಡುವ ಮಿತ್ರನೆಂಬ ಬಂಧು ಇಂದು ಎಲ್ಲರಿಗೂ ಅವಶ್ಯಕ. ಯಾರಿಂದಲೋ ಅವಮಾನ ಆಗಿದೆ, ಹೆಜ್ಜೆ ಇಟ್ಟಲ್ಲೆಲ್ಲ ಸೋಲು ಕಾಲಿಗಡರುತ್ತಿವೆ, ತುಂಬಾ ಪ್ರೀತಿಸಿದವಳು ಎದೆ ಹರಿಗೆ ಹೋಗಿದ್ದಾಳೆ, ಮನೆಯ ಬಡತನದ ಪರಿಸ್ಥಿತಿ ಬದುಕಲೇಬಾರದು ಎಂಬ ಹತಾಶ ಹಂತಕ್ಕೆ ತಂದಿದೆ, ಆಗ ತಕ್ಷಣ ಅತ್ತು ಹಗುರಾಗಲು, ಎದೆಯ ವೇದನೆಗಳಿಗೆ ಇಂಬು ನೀಡಲು ಹತ್ತಿರದ ಜೀವವೊಂದು ತಕ್ಷಣಕ್ಕೆ ನೆನಪಾಗುತ್ತದೆ. ಆ ಜೀವದ ಸಾಮೀಪ್ಯ, ಅದರ ನೇವರಿಕೆ, ನಾನಿದ್ದೀನಿ ಬಿಡು ಗೆಳೆಯ ಎಂಬ ಕಂಫರ್ಟ್, ಹೆಗಲು ತಬ್ಬಿ ಹೈರಾನಾಗಿದ್ದ ಮನಸ್ಸಿಗೆ ನೀಡುವ ಚೇತರಿಕೆಯಿಂದ ಕವಿದ ದುಃಖದ ಕಾರಣಗಳು ಸರಿದು ಹೋಗುತ್ತವೆ. ಹೇಳಿ, ಅಂತಹ ಗೆಳೆಯ ನಿಮಗಿದ್ದಾನಾ? ಅವನೇನು ನಿಮ್ಮ ಎಲ್ಲ ನೋವುಗಳನ್ನು ನಿವಾರಿಸಿ ಬಿಡುತ್ತಾನೆಂದಲ್ಲ, ನೇವರಿಸುತ್ತಾನೆಂದು ನೀವು ಅವನ ಬಳಿ ಎಲ್ಲವನ್ನೂ ಹೇಳಿ ಹಗುರಾಗುತ್ತೀರಿ ಅಲ್ಲವೇ? ಒಬ್ಬ ಕವಿ ಹೀಗೆ ಹೇಳುತ್ತಾನೆ, ಗೆಳೆಯನೇ, ಎದೆಯ ಬೇಗುದಿಗಳನ್ನೆಲ್ಲ ನಿನ್ನೆದುರು ಸುರುವಿ ನಿರಾಳವಾಗುವ ಉದ್ದೇಶ ನಿವಾರಿಸುತ್ತಿ ಎಂದಲ್ಲ, ನೇವರಿಸುತ್ತಿ ಎಂದು. ಪುರಾಣ, ರಾಮಾಯಣ, ಮಹಾಭಾರತ ಅಷ್ಟೇ ಏಕೆ, ಈ ಆಧುನಿಕ ಕಾಲಮಾನದಲ್ಲೂ ನಾವು ಒಳ್ಳೆಯ ಗೆಳೆಯರನ್ನು ಗುರುತಿಸುತ್ತೇವೆ, ಅವರ ಗೆಳೆತನದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸುತ್ತೇವೆ, ನಮಗೂ ಏಕೆ ಇಂತಹ ಗೆಳೆಯ ಸಿಗಲಿಲ್ಲ ಎಂದು ಪರಿತಪಿಸುತ್ತೇವೆ. ಕರ್ಣ, ದುರ್ಯೋಧನರು ಜೀವದ ಗೆಳೆಯರು. ಸೂತಕ ಕುಲದವನು ಎಂದು ಜಗತ್ತೇ ಜರಿದರೂ ಕರ್ಣನಿಗೆ ಒಂದು ಪ್ರಾಂತ್ಯದ ಹೊಣೆಗಾರಿಕೆಯನ್ನು ಕೊಟ್ಟು ಅತ್ಯಂತ ಪ್ರೀತಿಯಿಂದ ಕಾಣುತ್ತಾನೆ ದುರ್ಯೋಧನ. ಕರ್ಣನೊಂದಿಗೆ ಪಂದದಲ್ಲಿ ಸೋತ ಭಾನುಮತಿ ಕೊರಳ ಹಾರವನ್ನು ಕೊಡಲು ನಿರಾಕರಿಸುತ್ತಾಳೆ. ಅದನ್ನು ಪಡೆಯುವ ಆತುರದಿಂದ ಕರ್ಣ ಆಕೆಯ ಕೊರಳಿಗೆ ಕೈ ಹಾಕಿದಾಗ ಅಕಸ್ಮಾತ್ ಕೊರಳಹಾರ ತುಂಡಾಗಿ ಮುತ್ತುಗಳು ಕೆಳಗೆ ಚಲ್ಲಾಪಿಲ್ಲಿಯಾಗುತ್ತವೆ. ಅಷ್ಟರಲ್ಲಿ ಬರುವ ದುರ್ಯೋಧನ ಕರ್ಣನಿಗೆ ಮುತ್ತುಗಳನ್ನು ಹೆಕ್ಕಿಕೊಡಲೇ ಮಿತ್ರ ಎಂದು ಕೇಳುತ್ತಾನೆ. ಇದು ನಿಜವಾದ ಮಿತ್ರತ್ವವನ್ನು ತೋರಿಸುತ್ತದೆ. ಪರಸ್ಪರ ನಂಬಿಕೆ, ವಿಶ್ವಾಸ, ಕಷ್ಟದಲ್ಲಿ ಎಂದೂ ಕೈಬಿಡದ ಗುಣಗಳೇ ಗೆಳೆತನದ ಆಧಾರ ಸ್ತಂಭಗಳು. ಕೃಷ್ಣ ಕುಚೇಲನ ಕಥೆಯಂತೂ ನಮಗೆ ಗೊತ್ತೇ ಇದೆ. ಅಗರ್ಭ ಶ್ರೀಮಂತನಾದ ಕೃಷ್ಣ ಕುಚೇಲನ ಮನೆಯ ಅವಲಕ್ಕಿಯನ್ನು ಇಷ್ಟಪಟ್ಟು ತಿಂದದ್ದು, ಕುಚೇಲ ಏನೂ ಕೇಳದೆ ಹೋದರೂ ಅವನಿಗೆ ಎಲ್ಲವನ್ನೂ ಇತ್ತು ಖುಷಿಪಡಿಸಿದ್ದು ಗೆಳೆತನದ ಬಂಧವನ್ನು ಸಾರುತ್ತದೆ. ನಿಸ್ವಾರ್ಥ ನಿಷ್ಕಲ್ಮಸ ಮನಸ್ಸು ಗೆಳೆತನದ ಪರಮಗುಣಗಳು. ನನ್ನ ಗೆಳೆಯನೊಬ್ಬನ ಜೊತೆಯಿದ್ದರೆ ಸಾಕು, ಬದುಕಿನ ಎಲ್ಲ ಕಷ್ಟಗಳನ್ನು ಗೆದ್ದು ಬರುತ್ತೇನೆ ಎನ್ನುವ ಅನೇಕ ಮಿತ್ರರನ್ನು ನೀವು ಗಮನಿಸಿರುತ್ತೀರಿ. ಗೆಳೆತನಕ್ಕೆ ಜೀವ ದ್ರವ್ಯಗಳೆಂದರೆ ತ್ಯಾಗ, ನಿಸ್ವಾರ್ಥತೆ, ಪ್ರೀತಿ, ಕಷ್ಟಗಳಿಗೆ ಕಣ್ಣೀರಾಗುವ ಗುಣ. ಇಂತಹ ಎಲ್ಲ ಗುಣಗಳು ನಾವು ಹೊಂದಿರುವ ಎಲ್ಲ ಗೆಳೆಯರಲ್ಲೂ ಕಾಣಲು ಸಾಧ್ಯವಿಲ್ಲ. ನಿಜವಾದ ಗೆಳೆತನ ಅರಿವಿಗೆ ಬರುವುದು ಕಷ್ಟಕಾಲಗಳಲ್ಲಿ. ನಿಮ್ಮ ಬಳಿ ಏನೂ ಇಲ್ಲದಾದಾಗಲೂ ನಿಮ್ಮ ಜೊತೆ ಇರುವವರನ್ನು ಮಾತ್ರ ನಿಜವಾದ ಮಿತ್ರರು ಎನ್ನಬಹುದು. ಹರಟೆಗೆ, ಕಾಲಹರಣಕ್ಕೆ, ತಮಾಷೆ ಗೇಲಿಗೆ, ಜೇಬಿನಲ್ಲಿನ ದುಡ್ಡಿಗೆ, ಚಟಗಳಿಗೆ ಅಂಟಿಕೊಳ್ಳುವ ನೂರೆಂಟು ಗೆಳೆಯರುಂಟು. ಆದರೆ ತಪ್ಪಿದಾಗ ತಿದ್ದುವ, ಸರಿದಾರಿಗೆ ಕರೆತರುವ, ಸಾಧನೆಗೆ ಹೆಮ್ಮೆ ಪಡುವ, ದುಃಖಕ್ಕೆ ಕಣ್ತುಂಬಿಕೊಳ್ಳುವ, ಬದುಕಿನ ಎಲ್ಲ ಗಳಿಗೆಗಳಲ್ಲೂ ಜೊತೆ ಇರುವ ಒಬ್ಬ ಗೆಳೆಯ ನಮ್ಮ ಬಳಿ ಇದ್ದರೆ ನಾವು ಗೆದ್ದಂತೆ. ಎಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎನ್ನುವುದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿದ್ದೀರಿ ಎನ್ನುವುದೇ ಗೆಳೆತನ. ರಕ್ತ ಹಂಚಿಕೊಂಡು ಹುಟ್ಟದೇ ಇದ್ದರೂ ಜೀವಕ್ಕೆ ಜೀವ ಕೊಡುತ್ತೇನೆ ಎನ್ನುವುದು ನಿಜವಾದ ಗೆಳೆತನ. ನಾವು ಏನೂ ಹೇಳದೆಯೂ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಲ್ಲ ಶಕ್ತಿ ಸ್ನೇಹಕ್ಕಿದೆ. ಗೆಳೆತನವನ್ನು ಗಳಿಸುವುದು ಎಷ್ಟು ಕಷ್ಟವೋ ಉಳಿಸಿಕೊಳ್ಳುವುದು ಅಷ್ಟೇ ಕಷ್ಟ. ತುಂಬು ದೋಣಿ ತಳಕಚ್ಚುತ್ತದೆ ಸಣ್ಣದೊಂದು ರಂಧ್ರದಿಂದ, ಜೀವದ ಗೆಳೆತನ ಇಬ್ಭಾಗವಾಗುತ್ತದೆ ನಂಬಿಕೆಯ ಕೊರತೆಯಿಂದ. ಒಂದು ಸಣ್ಣ ಮಾತು, ಅಪನಂಬಿಕೆ, ಹೀಯಾಳಿಕೆ, ಪರಸ್ಪರ ಅನುಮಾನ, ಸಂಶಯಗಳು ಜೀವದ ಗೆಳೆತನವನ್ನು ತಿಂದು ತೇಗುತ್ತವೆ. ಆದ ಕಾರಣ ಗೆಳೆತನದಲ್ಲಿ ಅಪಸ್ವರ ಬರದಂತೆ ಕಾಪಾಡುವ ಹೊಣೆಗಾರಿಕೆ ಇಬ್ಬರೂ ಗೆಳೆಯರ ಮೇಲಿದೆ. ನಿನ್ನ ಗೆಳೆಯರ ಬಳಗವನ್ನು ತೋರಿಸು, ನಿನ್ನ ಸ್ವಭಾವ ಎಂತಹದೆಂದು ನಾನು ಹೇಳುತ್ತೇನೆ ಎಂದು ಒಬ್ಬ ದಾರ್ಶನಿಕ ಹೇಳುತ್ತಾನೆ. ನಾವು ನಮ್ಮ ಸುತ್ತ ಸೃಷ್ಟಿಸಿಕೊಳ್ಳುವ ಗೆಳೆಯರ ಗುಂಪು ನಮ್ಮ ಸ್ವಭಾವವನ್ನು ತೋರ್ಪಡಿಸುತ್ತದೆ. ನಾವು ಗೆಳೆಯರನ್ನು ಆರಿಸಿಕೊಳ್ಳುವಾಗಲೂ ಎಚ್ಚರಿಕೆಯಿಂದ ಇರಬೇಕಾದುದು ಅಗತ್ಯ. ಬದುಕಿನ ದೀರ್ಘ ಪಯಣದಿ ಸಾಥ್ ನೀಡಲು ಒಂದು ಆಪ್ತ ಜೀವದ ಅಗತ್ಯತೆ ತೀರಾ ಅಗತ್ಯವಾಗಿದೆ. ಆ ಆಪ್ತ ಜೀವ ಅರ್ಧಕ್ಕೆ ಕಳಚಿಕೊಳ್ಳದಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ನಮ್ಮ ಹೆಗಲ ಮೇಲಿದೆ. ನೋವಿರಲಿ ನಲಿವಿರಲಿ, ಹಂಚಿಕೊಳ್ಳುವ ಜೀವದ ಗೆಳೆಯ ಜೊತೆಗಿರಲಿ. ನೀನೊಬ್ಬ ಜೊತೆಗಿರಲು ಜಗವೆಲ್ಲ ಎದುರಾಗೆ ಭಯವೇನು ಭಯವೇನು ಭಯವೇನು ಪ್ರಭುವೆ. ನೀನೊಬ್ಬ ಇಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಸುಖವೇನು ಸುಖವೇನು ಸುಖವೇನು ಪ್ರಭುವೆ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಶಿಕ್ಷಕರು ಸಾಹಿತಿಗಳು ಆದಂತಹ ನಾಗೇಶ್ ಜೆ ನಾಯಕವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸು.

ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾವು ನಿನ್ನೆಯ ಎಪಿಸೋಡ್ನಲ್ಲಿ ನೋಡಿದ್ದು ಯಜ್ಞದ ಮಹತ್ವವನ್ನು ಶ್ರೀಕೃಷ್ಣ ಅರ್ಜುನನಿಗೆ ವಿವರಿಸುತ್ತಾರೆ. ಒಬ್ಬೊಬ್ಬರು ಒಂದೊಂದು ಥರದ ಯಜ್ಞವನ್ನು ಮಾಡುತ್ತಾರೆ. ದ್ರವ್ಯ ಯಜ್ಞ, ತಪೋಯಜ್ಞ, ಜ್ಞಾನ ಯಜ್ಞ, ಸ್ವಾಧ್ಯಾಯ ಯಜ್ಞ, ಹೀಗೆ ಭಗವಂತ ವಿವರಿಸ್ತಾ ಹೋಗ್ತಾರೆ. ಮುಂದುವರಿದುಕೊಂಡು ಹೀಗೆ ಹೇಳುತ್ತಾರೆ: ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ.

ಮಾಡುವವನ ಶ್ರದ್ಧೆಯು ಆಧ್ಯಾತ್ಮಿಕ ಜ್ಞಾನದ ಘಟ್ಟವನ್ನು ತಲುಪಿದಾಗ ಅವನು ಇಂತಹ ಜ್ಞಾನವಿಲ್ಲದೆ ಐಹಿಕ ವಸ್ತುಗಳ ಯಜ್ಞವನ್ನಷ್ಟೇ ಮಾಡುವವರಿಗಿಂತ ಮುನ್ನಡೆದಿದ್ದಾನೆ ಎಂದು ಭಾವಿಸಬೇಕು. ಏಕೆಂದರೆ ಜ್ಞಾನ ಪಡೆಯದಿದ್ದರೆ ಯಜ್ಞಗಳು ಐಹಿಕ ನೆಲೆಯಲ್ಲೇ ಉಳಿಯುತ್ತವೆ, ಇವುಗಳಿಂದ ಯಾವ ಆಧ್ಯಾತ್ಮಿಕ ಫಲವೂ ಇಲ್ಲ. ನಿಜವಾದ ಜ್ಞಾನವು ಆಧ್ಯಾತ್ಮಿಕ ಜ್ಞಾನದ ಅತ್ಯುನ್ನತ ಹಂತವಾದ ಕೃಷ್ಣ ಪ್ರಜ್ಞೆಯಲ್ಲಿ ಶಿಖರವನ್ನು ಮುಟ್ಟುತ್ತದೆ. ಯಜ್ಞ ಮಾಡುವವನ ಜ್ಞಾನವು ಉನ್ನತ ಮಟ್ಟಕ್ಕೆ ಏರದಿದ್ದರೆ ಯಜ್ಞಗಳು ಐಹಿಕ ಕರ್ಮಗಳಷ್ಟೇ. ಆದರೆ ಅವನು ಆಧ್ಯಾತ್ಮಿಕ ಜ್ಞಾನದ ಮಟ್ಟಕ್ಕೇರಿಸಿದಾಗ ಅಂತಹ ಎಲ್ಲ ಕರ್ಮಗಳು ಆಧ್ಯಾತ್ಮಿಕ ನೆಲೆಗೆ ಇರುತ್ತವೆ. ಪ್ರಜ್ಞೆಯಲ್ಲಿನ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಯಜ್ಞ ಕರ್ಮಗಳನ್ನು ಕೆಲವೊಮ್ಮೆ ಕರ್ಮಕಾಂಡವೆಂದು ಕೆಲವೊಮ್ಮೆ ಜ್ಞಾನಕಾಂಡವೆಂದು ಕರೆಯುತ್ತಾರೆ. ಜ್ಞಾನದ ಗುರಿಯಿಂದ ಮಾಡಿದ ಯಜ್ಞ ಉತ್ತಮ. ಸೊ ಯಜ್ಞದ ಮಹತ್ವವನ್ನು ನಾವು ತಿಳಿದುಕೊಂಡು, ಆದರೆ ಕಲಿಯುಗದಲ್ಲಿ ಬೇರೆ ಯಾಗ ಯಜ್ಞಗಳನ್ನು ಮಾಡುವುದಕ್ಕಿಂತ ಸಂಕೀರ್ತನ ಯಜ್ಞ ಅಥವಾ ಜಪಯಜ್ಞವನ್ನು ನಾವು ಮಾಡಿದರೆ ಸಾಕು ಅನ್ನೋದನ್ನು ಕೂಡ ಇಲ್ಲಿ ಭಗವಂತ ವಿವರಿಸುತ್ತಾರೆ. ಯಾಕೆಂದರೆ ಎಲ್ಲ ಯಜ್ಞಗಳಲ್ಲಿ ಜಪಯಜ್ಞ ನಾನು ಅನ್ನೋದನ್ನು ಭಗವಂತ ಹೇಳ್ತಾರೆ, ಯಜ್ಞಾನ ಜಪಯಜ್ಞೋಸ್ಮಿ ಅಂತೇಳಿ. ಸೊ ನಾವು ಸಂಕೀರ್ತನ ಯಜ್ಞವನ್ನು ಮಾಡೋದ್ರಿಂದ ಬೇರೆ ಎಲ್ಲ ಯಾಗ ಯಜ್ಞಗಳನ್ನು ಮಾಡೋದಕ್ಕಿಂತ ಅತ್ಯುತ್ತಮ ಫಲ ನಮಗೆ ದೊರಕುತ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು.

ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ನಿಶ್ಚಯವಾಗಿಯೂ ಕಠಿಣವಾದದ್ದು. ಆದ್ದರಿಂದ ಭಗವಂತನಿಂದಲೇ ಬಂದ ಗುರು ಪರಂಪರೆಯಲ್ಲಿನ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವಂತೆ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಈ ಗುರು ಪರಂಪರೆಯ ತತ್ವವನ್ನು ಅನುಸರಿಸದೆ ಯಾರೂ ನಿಜವಾದ ಗುರುವಾಗಲು ಸಾಧ್ಯವಿಲ್ಲ. ಭಗವಂತನೇ ಪ್ರಪ್ರಥಮ ಗುರು. ಈ ಪರಂಪರೆಯಲ್ಲಿ ಬಂದವನು ಭಗವಂತನ ಸಂದೇಶವನ್ನು ತನ್ನ ಶಿಷ್ಯನಿಗೆ ಯಥಾವತ್ತಾಗಿ ಹೇಳಿಕೊಡಬಲ್ಲ. ಸೋಗು ಹಾಕುವ ಮೂರ್ಖರು ಮಾಡುವಂತೆ ತನ್ನ ಪ್ರಕ್ರಿಯೆಯನ್ನು ತಾನೇ ಸೃಷ್ಟಿಸಿಕೊಂಡು ಯಾರೂ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸಲು ಸಾಧ್ಯವಿಲ್ಲ. ಸೊ ಭಾಗತು ಇದನ್ನು ಹೇಳುತ್ತದೆ, ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಾಂ, ಎಂದರೆ ಧರ್ಮ ಮಾರ್ಗವನ್ನು ಭಗವಂತನೇ ನೇರವಾಗಿ ತೋರಿಸಿಕೊಡುತ್ತಾನೆ ಎಂದು ಹೇಳಿದೆ. ಆದ್ದರಿಂದ ಊಹಾತ್ಮಕ ಚಿಂತನೆಗಳಾಗಲಿ ಒಣವಾದವಾಗಲಿ ಮನುಷ್ಯನನ್ನು ಸರಿಯಾದ ದಾರಿಗೆ ಕರೆದೊಯ್ಯಲಾರವು. ವಿದ್ಯಾಗ್ರಂಥಗಳನ್ನು ಸ್ವತಂತ್ರವಾಗಿ ಅಭ್ಯಾಸ ಮಾಡಿಯೂ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಈ ಜ್ಞಾನವನ್ನು ಪಡೆದುಕೊಳ್ಳಲು ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗಬೇಕಾಗುತ್ತದೆ. ಅಂತಹ ಗುರುವಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಶಿಷ್ಯನು ಒಣ ಪ್ರತಿಷ್ಠೆ ಇಲ್ಲದೆ ಸಾಮಾನ್ಯನಂತೆ ಗುರುವಿನ ಸೇವೆ ಮಾಡಬೇಕು. ಆತ್ಮ ಸಾಕ್ಷಾತ್ಕಾರ ಪಡೆದ ಗುರುವಿನ ತೃಪ್ತಿಯೇ ಆಧ್ಯಾತ್ಮಿಕ ಬದುಕಿನಲ್ಲಿ ಪ್ರಗತಿಯ ಗುಟ್ಟು. ಆಧ್ಯಾತ್ಮಿಕ ಅರಿವಿಗೆ ಪ್ರಶ್ನಿಸುವುದು ಮತ್ತು ವಿಧೇಯತೆಗಳು ಎರಡೂ ಬೇಕು. ಸೊ ಈ ಶಾಸ್ತ್ರದ ಜ್ಞಾನವನ್ನು ನಾವು ಪಡೆಯಬೇಕಂತಿದ್ರೆ ಗುರು ಪರಂಪರೆಯ ಜೊತೆ ಕನೆಕ್ಟ್ ಆಗಿರುವವರ ಮೂಲಕ ನಾವಿದನ್ನು ಪಡೆಯಬೇಕು ಅಂಥೇಳಿ ಇಲ್ಲಿ ವಿವರಿಸಲಾಗಿದೆ. ಯಜ್ಞಾತ್ಮನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯ ಶೇಷಾಣಿ ದ್ರಕ್ಷ್ಯಸ್ಯಾತ್ಮನಥೋ ಮಯಿ. ಸಾಕ್ಷಾತ್ಕಾರ ಪಡೆದ ಆತ್ಮನಿಂದ ನಿಜವಾದ ಜ್ಞಾನವನ್ನು ನೀನು ಪಡೆದರೆ ಮತ್ತೆ ಇಂತಹ ಮೋಹಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಈ ಜ್ಞಾನವು ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮ ಪ್ರಭುವಿನ ಅಂಶಗಳೇ ಎನ್ನುವುದು ನೀನು ಕಾಣ್ತೀಯ, ಎನ್ನುವುದನ್ನು ಕಾಣ್ತೀಯ ನೀನು ಅಂತ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯು ವಸ್ತುಗಳ ನಿಜವಾದ ಸ್ವರೂಪವನ್ನು ತಿಳಿದಿರ್ತಾನೆ. ಅಂತಹ ವ್ಯಕ್ತಿಯಿಂದ ಜ್ಞಾನವನ್ನು ಪಡೆಯುವುದರ ಫಲ ಎಂದರೆ ಎಲ್ಲ ಜೀವಿಗಳು ದೇವೋತ್ತಮ ಪರಮ ಪುರುಷನ ವಿಭಿನ್ನಾಂಶ ಎಂಬ ಅರಿವು ದೊರೆಯುವುದು. ಭಗವಂತನಿಂದ ಪ್ರತ್ಯೇಕವಾಗಿರುವ ಅಸ್ತಿತ್ವದ ಕಲ್ಪನೆಗೆ ಮಾಯಾ ಎಂದು ಹೆಸರು. ಅಪಿಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಾಪ್ಲವೇನೈವ ವ್ರಜಿನಂ ಸಂತರಿಷ್ಯಸಿ. ಪಾಪಿಗಳಲ್ಲಿ ಮಹಾಪಾಪಿ ಎಂದು ಪರಿಗಣಿತನಾಗಿದ್ದರು. ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ಒಬ್ಬನು ದುಃಖ ಸಾಗರವನ್ನು ದಾಟಬಲ್ಲ. ಸೊ ಮನುಷ್ಯನಿಗೆ ಭಗವಂತನ ಸಂಬಂಧದಲ್ಲಿ ತನ್ನ ನಿಜ ಸ್ವರೂಪದ ಅರಿವು ಎಷ್ಟು ಒಳ್ಳೆಯದೆಂದರೆ ಅದು ಅವನನ್ನು ಅಜ್ಞಾನ ಸಾಗರದಲ್ಲಿ ನಡೆಯುವ ಅಸ್ತಿತ್ವದ ಹೋರಾಟದಿಂದ ಕೂಡಲೇ ಮೇಲೆತ್ತುತ್ತದೆ. ಈ ಐಹಿಕ ಜಗತ್ತನ್ನು ಕೆಲವೊಮ್ಮೆ ಅಜ್ಞಾನ ಸಾಗರವೆಂದು ಕೆಲವೊಮ್ಮೆ ಉರಿಯುತ್ತಿರುವ ಅರಣ್ಯವೆಂದು ಭಾವಿಸಲಾಗುತ್ತೆ. ಇಂತಹ ನಿಪುಣ ಅಂದರೆ ಎಂತಹ ನಿಪುಣ ಈಜುಗಾರನು ಸಮುದ್ರದಲ್ಲಿ ಉಳಿದುಕೊಳ್ಳಲು ತುಂಬ ಸೆಣಸಬೇಕಾಗುತ್ತದೆ. ಪಾಡು ಪಡುತ್ತಿರುವ ಈಜುಗಾರನನ್ನು ಯಾರಾದರೂ ಒಂದು ಸಮುದ್ರದಿಂದ ಮೇಲೆತ್ತಿದರೆ ಆತನೇ ಬಹುದೊಡ್ಡ ರಕ್ಷಕ. ಸೊ ಇಲ್ಲಿ ಭಗವಂತನಿಂದ ಬಂದ ಪರಿಪೂರ್ಣ ಜ್ಞಾನವು ಮುಕ್ತಿ ಮಾರ್ಗ. ಕೃಷ್ಣ ಪ್ರಜ್ಞೆಯ ದೋಣಿಯು ಬಹು ಸರಳವಾದದ್ದು, ಜೊತೆಗೆ ಅತ್ಯಂತ ಭವ್ಯವಾದದ್ದು. ಯಥೇಧಾಂಸಿ ಸಮಿದ್ಧೋಗ್ನೀರ್ ಭಸ್ಮಸಾತ್ ಕುರುತೆ ಅರ್ಜುನ.

ತಥಾ ಅರ್ಜುನನೇ, ಪ್ರಜ್ವಲಿಸುತ್ತಿರುವ ಬೆಂಕಿಯು ಕಟ್ಟಿಗೆಗನ್ನು ಹೇಗೆ ಬೂದಿ ಮಾಡುತ್ತದೆಯೋ ಹಾಗೆ ಜ್ಞಾನವೆಂಬ ಅಗ್ನಿಯು ಎಲ್ಲ ಐಹಿಕ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುವುದು. ಆತ್ಮ ಪರಮಾತ್ಮ ಮತ್ತು ಇವುಗಳ ಸಂಬಂಧದ ಪರಿಪೂರ್ಣ ಜ್ಞಾನವನ್ನು ಇಲ್ಲಿ ಅಗ್ನಿಗೆ ಹೋಲಿಸಲಾಗಿದೆ. ಈ ಅಗ್ನಿಯು ಎಲ್ಲ ಪಾಪಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಹಾಕುವುದಲ್ಲದೆ ಕರ್ಮದ ಬಂಧನದಿಂದ ನಮ್ಮನ್ನು ದೂರ ಮಾಡುತ್ತದೆ. ಕರ್ಮದ ಪ್ರತಿಕ್ರಿಯೆಗಳ ಹಲವು ಹಂತಗಳಿವೆ. ರೂಪುಗೊಳ್ಳುತ್ತಿರುವ ಕರ್ಮದ ಪ್ರತಿಕ್ರಿಯೆ, ಫಲಿಸುತ್ತಿರುವ ಕರ್ಮದ ಪ್ರತಿಕ್ರಿಯೆ, ಆಗಲೇ ಸಾಧಿಸಿದ ಕರ್ಮದ ಪ್ರತಿಕ್ರಿಯೆ ಮತ್ತು ಕಾರಣಪೂರ್ವಕ ಕರ್ಮದ ಪ್ರತಿಕ್ರಿಯೆ. ಆದರೆ ಜೀವಿಯು ಅಂದರೆ ಆದರೆ ಜೀವಿಯ ನಿಜಸ್ವರೂಪದ ಜ್ಞಾನವು ಎಲ್ಲವನ್ನ ಸುಟ್ಟು ಭಸ್ಮ ಮಾಡುವುದು. ಮನುಷ್ಯನಿಗೆ ಸಂಪೂರ್ಣ ಜ್ಞಾನವು ಲಭ್ಯವಾದಾಗ ಹಿಂದಿನ ಮತ್ತು ಮುಂದಿನ ಕರ್ಮಗಳ ಎಲ್ಲ ಪ್ರತಿಕ್ರಿಯೆಗಳು ಸುಟ್ಟು ಹೋಗುತ್ತವೆ.

ಇಂದತಿ. ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ. ಇಂತಹ ಜ್ಞಾನವು ಎಲ್ಲ ಅನುಭವದ ಪರಿಪಕ್ವ ಫಲ. ಭಕ್ತಿಪೂರ್ವಕ ಸೇವೆಯ ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುವನು. ನಾವು ದಿವ್ಯ ಜ್ಞಾನವನ್ನು ಕುರಿತು ಮಾತನಾಡಿದಾಗ ಆಧ್ಯಾತ್ಮಿಕ ಅರಿವಿಗೆ ಸಂಬಂಧಿಸಿದಂತೆ ಮಾತನಾಡುತ್ತೇವೆ. ಆದ್ದರಿಂದ ದಿವ್ಯ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೇನೂ ಇಲ್ಲ. ಅಜ್ಞಾನವೇ ನಮ್ಮ ಬಂಧನಕ್ಕೆ ಕಾರಣ, ಜ್ಞಾನವೇ ನಮ್ಮ ಮುಕ್ತಿಯ ಕಾರಣ. ಈ ಅರಿವು ಭಕ್ತಿಪೂರ್ವಕ ಸೇವೆಯ ಪರಿಪಕ್ವ ಫಲ. ದಿವ್ಯ ಜ್ಞಾನದಲ್ಲಿ ನೆಲೆಯನ್ನು ಪಡೆದವನು ಶಾಂತಿಗಾಗಿ ಬೇರೆಲ್ಲೂ ಹುಡುಕಬೇಕಾಗಿಲ್ಲ, ಏಕೆಂದರೆ ಅವನು ತನ್ನಲ್ಲಿಯೇ ಶಾಂತಿಯನ್ನು ಸವಿಯುತ್ತಾನೆ. ಸೊ ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಈ ಅರಿವು ಶಾಂತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಕೊನೆಗೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ಇದೇ ಕಡೆಯ ಮಾತು.

0: ತಚ್ಚತಿ. ದಿವ್ಯ ಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಇಂತಹ ಜ್ಞಾನವನ್ನು ಪಡೆಯುವ ಅರ್ಹತೆ ಇದೆ. ಅದನ್ನು ಪಡೆದು ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವನು. ಅಜ್ಞಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನಾಪರೋ ನಾ ಸುಖಂ ಸಂಶಯಾತ್ಮನಃ. ಅಜ್ಞಾನಿಗಳು, ಶ್ರದ್ಧೆ ಇಲ್ಲದವರು ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಸಂಶಯ ಪಡುತ್ತಾರೆ. ಇಂಥವರಿಗೆ ಭಗವಂತನ ಪ್ರಜ್ಞೆ ಲಭ್ಯವಾಗುವುದಿಲ್ಲ, ಅವರು ಪತನಗೊಳ್ಳುವರು. ಸಂಶಯಾತ್ಮನಾದವನಿಗೆ ಈ ಲೋಕದಲ್ಲಿ ಸುಖವಿಲ್ಲ, ಮುಂದಿನ ಲೋಕದಲ್ಲಿಯೂ ಸುಖವಿಲ್ಲ. ಸೊ ಯಾರು ಭಗವದ್ಗೀತೆ ಬಗ್ಗೆ, ನಮ್ಮ ಶಾಸ್ತ್ರದ ಬಗ್ಗೆ ಸಂಶಯ ಪಡುತ್ತಾರೋ ಅವರು ಎಂದಿಗೂ ಸುಖವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಲವಾರು ಪ್ರಮಾಣ ಮತ್ತು ಅಧಿಕೃತ ಅಪೌರುಷೀಯ ಧರ್ಮಗ್ರಂಥಗಳಲ್ಲಿ ಭಗವದ್ಗೀತೆಯೇ ಅತ್ಯುತ್ತಮವಾದದ್ದು. ಸೊ ಕೆಲವರಿಗೆ ಈ ಭಗವದ್ಗೀತೆಯಲ್ಲಿ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ನಂಬಿಕೆಯೂ ಇಲ್ಲ, ಶ್ರದ್ಧೆಯೂ ಇಲ್ಲ, ಅವುಗಳ ತಿಳುವಳಿಕೆಯೂ ಇಲ್ಲ. ಸೊ ಕೆಲವರಿಗೆ ಇದರ ಬಗ್ಗೆ ತಿಳುವಳಿಕೆ ಇದೆ, ಅವರು ಅವುಗಳಿಂದ ಭಾಗಗಳನ್ನು ಉದ್ಧರಿಸಿ ಹೇಳಬಲ್ಲರು. ಆದರೆ ಈ ಮಾತುಗಳಲ್ಲಿ ಅವರಿಗೆ ಶ್ರದ್ಧೆ ಇಲ್ಲ. ಇತರರಿಗೆ ಭಗವದ್ಗೀತೆಯಂತಹ ಧರ್ಮಗ್ರಂಥಗಳಲ್ಲಿ ಶ್ರದ್ಧೆ ಇರಬಹುದು, ಆದರೆ ಅವರಿಗೆ ಪರಮ ಪುರುಷನಾದ ಶ್ರೀಕೃಷ್ಣನಲ್ಲಿ ನಂಬಿಕೆ ಇಲ್ಲ ಅಥವಾ ಅವನನ್ನು ಪೂಜಿಸುವುದಿಲ್ಲ. ಸೊ ಯಾರು ನಂಬಿಕೆಯನ್ನು ಇಡುವುದಿಲ್ಲೋ ಅವರು ಪತನಗೊಳ್ಳುತ್ತಾರೆ ಅಂತ ಹೇಳಲಾಗಿದೆ. ಮೇಲೆ ಹೇಳಿದ ಜನರಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲವೋ ಮತ್ತು ಸದಾ ಸಂಶಯದಲ್ಲಿ ಇರುವರೋ ಅವರು ಮುನ್ನಡೆಯುವುದೇ ಇಲ್ಲ. ಭಗವಂತನಲ್ಲಿ ಮತ್ತು ಅವನು ತಿಳಿಸಿಕೊಟ್ಟ ಮಾತಿನಲ್ಲಿ ನಂಬಿಕೆ ಇಲ್ಲದಿರುವವನಿಗೆ ಈ ಲೋಕದಲ್ಲಾಗಲಿ ಮುಂದಿನ ಲೋಕದಲ್ಲಾಗಲಿ ಒಳ್ಳೆಯದಾಗುವುದಿಲ್ಲ, ಅವರಿಗೆ ಸುಖವೆಂಬುದೇ ಇಲ್ಲ. ಆದ್ದರಿಂದ ಧರ್ಮಗ್ರಂಥಗಳ ತತ್ವಗಳನ್ನು ಶ್ರದ್ಧೆಯಿಂದ ಅನುಸರಿಸಬೇಕು. ಇದರಿಂದ ಜ್ಞಾನ ವೇದಿಕೆಗೆ ಏರಬಹುದು. ಆಧ್ಯಾತ್ಮಿಕ ತಿಳುವಳಿಕೆಯ ದಿವ್ಯ ವೇದಿಕೆಗೆ ಏರಲು ಈ ಜ್ಞಾನವು ಮಾತ್ರ ನೆರವಾಗುತ್ತೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆಧ್ಯಾತ್ಮಿಕ ಮುಕ್ತಿಯಲ್ಲಿ ಸಂಶಯಾತ್ಮರಿಗೆ ಸ್ಥಾನವೇ ಇಲ್ಲ ಅಂತ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ. ಸೊ ಯಾರು ತನ್ನ ಕರ್ಮದ ಫಲಗಳನ್ನು ತ್ಯಜಿಸಿ ಭಕ್ತಿಪೂರ್ವಕ ಸೇವೆಯಲ್ಲಿ ಕರ್ಮ ಮಾಡುವನು ಮತ್ತು ಆಧ್ಯಾತ್ಮಿಕ ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿರುವನು ಅವನು ವಾಸ್ತವವಾಗಿ ಆತ್ಮದಲ್ಲಿ ನೆಲೆಸಿರುತ್ತಾನೆ. ಆದ್ದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು ಅರ್ಜುನ, ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು ಅನ್ನುವಂಥ ಒಂದು ಬೋಧನೆಯನ್ನು ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಕೊಡುತ್ತಾರೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ದಿವ್ಯ ಜ್ಞಾನ ಎಂಬ 4ನೇ ಅಧ್ಯಾಯದ ಭಾವಾರ್ಥ ಮುಗಿಯಿತು. ಸೊ ನಾಳೆಯಿಂದ ನಾವು 5ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತಿಳಿದುಕೊಳ್ಳಲಿದ್ದೇವೆ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. टी जे एस जॉर्ज, भारतीय चरित्र लेखक आणि पत्रकार यांची आज पुण्यतिथी. केदारनाथ सहानी, सिक्कीमचे राज्यपाल यांची पुण्यतिथी आजच. पांडुरंग राऊत, भारतीय राजकारणी यांची पुण्यतिथी आजच्याच दिवशीची. एम एन विजयन, भारतीय पत्रकार लेखक आणि शैक्षणिक यांची पुण्यतिथी आजचीच. विडंबनकार दत्तू बांदेकर, विनोदी लेखक यांची पुण्यतिथी आजच आहे. या होत्या आजच्या पुण्यतिथी आणि यासोबत निरोप घेतीये. उद्या पुण्या येईनच, पण तोपर्यंत तुम्ही एकत्र बनोधोनी 90.4 FM KLE कणसू. ನಮಸ್ಕಾರ
1: ಎಲ್ಲರಿಗೂ. ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 to 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೇಳಿ, ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಇದೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ, ಜ್ಯಾಮಧ್ಯೆ ದಾತಾಂಚಿ ಸ್ವಚ್ಛತಾ, ದಾತ ಕಾಢಣೆ ಆಣಿ ಬಸವಣೆ, ವಾಕಡೆ ದಾತ ಸರಳ ರೇಷೆತ ಕರಣೆ, ಚಿರಲೇಲೆ ಓಟ, ಅಪಘಾತಾಮುಳೆ ಡೋಕ, ಮಾನ, ಚೆಹರಾ ಆಣಿ ತೊಂಡಾಶಿ ಸಂಬಂಧಿತ ಸರ್ಜಿಕಲ್ ಟ್ರೀಟ್ಮೆಂಟ, ಡೋಳೆ ನಾಕ ಆಣಿ ಕಾಣ ಯಾಂಚಿ ಕೃತ್ರಿಮ ಪ್ಲೇಸ್ಮೆಂಟ, ತೊಂಡಾಚ್ಯಾ ಕರ್ಕರೋಗಾವರ್ತಿ ಉಪಚಾರ, ತಸೇಚ ದಾತಾಂಚಾ ಪಿವಳೆಪಣಾ ದೂರ ಕರಣೆ ಆಣಿ ಬರೇಚ ಕಾಹಿ. ಯಾ ಸರ್ವ ಸುವಿಧಾಂಚಾ ಲಾಭ ಘೇಣ್ಯಾಸಾಠಿ ಭೇಟ ದ್ಯಾ ಕೇಳಿ ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ, ಕೇಳಿ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಆಮಚಾ ಫೋನ್ ನಂಬರ್ 0831247032 ಆಣಿ 9448998331.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ ಟಿಬಿ ಆಫೀಸರ್ ಹಾಗೂ HIV ಏಡ್ಸ್ ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದಿನಿ ಘೌಸ್ ಖಾನ್ ದೇವಡಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ
0: ಡಾಕ್ಟರ್. ಮೇಡಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ. ಪ್ರಾರಂಭ ಅಲ್ಲಿಂದ ಮಾಡೋಣ. ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ಸ್ವಲ್ಪ ತಿಳಿಸಿ.
1: ಆಯಿತು. ಸೊ ರಾಷ್ಟ್ರೀಯ ಕಾರ್ಯಕ್ರಮ ಟಿಬಿ, ಟ್ಯುಬರ್ಕುಲೋಸಿಸ್ ಇರಾಡಿಕೇಷನ್ ಆರ್ ಎಲಿಮಿನೇಷನ್ ಪ್ರೋಗ್ರಾಮ್ ಅನ್ನೋದು ಹೇಗೆ ಪ್ರಾರಂಭ ಆಯಿತು? ತಮಗೆಲ್ಲ ಗೊತ್ತಿರೋ ಹಾಗೆ ಇದೊಂದು ಸಾಂಕ್ರಾಮಿಕ ರೋಗ. ಸೊ 1882 March 24 ರಾಬರ್ಟ್ ಕಾಕ್ ಎನ್ನುವ ವಿಜ್ಞಾನಿ ಈ ರೋಗದ ಬಗ್ಗೆ ರೋಗಾಣುವನ್ನು ಕಂಡುಹಿಡಿದರು. ಇದಕ್ಕೆ ಮೈಕ್ರೋಬ್ಯಾಕ್ಟೀರಿಯಂ ಟ್ಯುಬರ್ಕುಲೋಸಿಸ್, ಇದು ಒಂದು ಬ್ಯಾಸಿಲೈ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇರಲಿಲ್ಲ. ತಮಗೆ ಗೊತ್ತಿರೋ ಹಾಗೆ ಪ್ರಾಚೀನ ಕಾಲದಲ್ಲೂ ನಮ್ಮ ಇತಿಹಾಸಗಳಲ್ಲೂ ಸುಶ್ರುತ ಸಂಹಿತೆಯಲ್ಲೂ ಕೂಡ ಕ್ಷಯರೋಗದ ಬಗ್ಗೆ ಉಲ್ಲೇಖಗಳಿವೆ. ನಮ್ಮ ಪ್ರಾಚೀನ ಕಾಲದಲ್ಲಿ ಇದಕ್ಕೆ ಯಕ್ಷಮ ಅಂತ ಕರಿತಾ ಇದ್ರು. ರೋಗ ಬಿತ್ತು, ಆದರೆ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇರಲಿಲ್ಲ. ಸೊ ರಾಬರ್ಟ್ ಕಾಕ್ ಈ ರೋಗಾಣುವನ್ನು ಮೈಕ್ರೋಸ್ಕೋಪಲ್ಲಿ ಕಂಡುಹಿಡಿದ ಮೇಲೆ ಇಸವಿ 1943 ಮೊಟ್ಟ ಮೊದಲನೆಯದಾಗಿ ಸ್ಟ್ರೆಪ್ಟೋಮೈಸಿನ್ ಎಂಬ ಔಷಧಿಯನ್ನು ಕ್ಷಯರೋಗದ ವಿರುದ್ಧ ಉಪಯೋಗ ಮಾಡಬಹುದು ಅನ್ನೋದನ್ನು ಕಂಡುಹಿಡಿದ್ರು. ನಂತರ 1946 ಪಾಸ್ ಪ್ಯಾರಾಮೆನೋಸ್ಯಾಲಿಸಿಲಿಕ್ ಆಸಿಡ್, 1952 INH, 1960 ರಿಫ್ಯಾಂಪಸಿನ್, ಹೀಗೆ ಕೆಲವು ಔಷಧಿಗಳನ್ನು ಕಂಡುಹಿಡಿದ್ರು. ಮೊದಲು ಬರೀ ಒಂದೇ ಔಷಧಿಯನ್ನು ಕೊಡ್ತಿದ್ರು. ಸೊ ಏನಾಯಿತು, ಒಂದೇ ಔಷಧಿಯಿಂದ ಈ ರೋಗಾನು ಆ ರೋಗದ ವಿರುದ್ಧ ಆ ಔಷಧಿಯ ವಿರುದ್ಧ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಬಂತು. ಸೊ 1970 ಈ ಇಷ್ಟೆಲ್ಲ ಔಷಧಿಗಳನ್ನು ಕಂಡುಹಿಡಿದ ಮೇಲೆ ಒಂದು ಕಾಂಬಿನೇಷನ್ ಮಲ್ಟಿ ಡ್ರಗ್ ಥೆರಪಿ, ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್ ಅಂದರೆ ಸುಮಾರು 2, 3, 4 ಮಾತ್ರೆಗಳನ್ನು ಈ ಔಷಧಿ ಈ ರೋಗದ ವಿರುದ್ಧ ಉಪಯೋಗ ಮಾಡಲಿಕ್ಕೆ ಪ್ರಾರಂಭಿಸಿದರು. ಸೊ ಇದರಿಂದ ಏನಾಯಿತು ಅಂದರೆ ಈ ರೋಗ ರೆಸಿಸ್ಟೆನ್ಸ್ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಕಡಿಮೆ ಆಯಿತು, ಮತ್ತು ರೋಗವನ್ನು ಕ್ಯೂರ್ ಮಾಡೋದು ಕೂಡ ನಮ್ಮ ಸಂಖ್ಯೆಗಳು ಜಾಸ್ತಿ ಆದವು. ಸೊ ಇದಕ್ಕಿಂತ ಮುಂಚೆ ಏನಿತ್ತು ಅಂದರೆ 1943 ಮುಂಚೆ ಓನ್ಲಿ ವಿ ಹ್ಯಾಡ್ ದಟ್ ಸ್ಯಾನಿಟೋರಿಯಂ ಅಪ್ರೋಚ್, ಅಂದರೆ ಸಪೋರ್ಟಿವ್ ಟ್ರೀಟ್ಮೆಂಟ್. ತಮಗೆಲ್ಲ ಗೊತ್ತಿರಬಹುದು TB ಸ್ಯಾನಿಟೋರಿಯಂ, ತಾವು ಕೇಳಿರಬಹುದು. ಸೊ ಈ ಸ್ಯಾನಿಟೋರಿಯಂಗಳನ್ನು ಹಿಲ್ಲಿ ಏರಿಯಾದಲ್ಲಿ, ರೂರಲ್ ಏರಿಯಾದಲ್ಲಿ ಇಡ್ತಿದ್ರು. ಏನಂದರೆ ಪೇಷಂಟ್ಗಳನ್ನು ಅಲ್ಲಿ ಕಳಿಸೋದು, ಕಳಿಸೋದ್ರಿಂದ ಐಸೋಲೇಷನ್ ಕೂಡ ಮಾಡಿದಾಗತ್ತೆ, ಆಮೇಲೆ ಗಾಳಿ ಬೆಳಕು ಕ್ರಾಸ್ ವೆಂಟಿಲೇಷನ್, ಆಮೇಲೆ ರೆಸ್ಟ್ ಪೇಷಂಟ್ಸ್ಗಳಿಗೆ ಮತ್ತು ಸರಿಯಾದ ಸತ್ವಯುತ ಆಹಾರ ಕೊಡೋದು, ಹೀಗೆಲ್ಲ TB ಸ್ಯಾನಿಟೋರಿಯಂದು ಒಂದು ಉದ್ದೇಶವಾಗಿತ್ತು. ಟ್ರೀಟ್ಮೆಂಟ್ ಇರಲಿಲ್ಲ. ಸೊ 1943 ಏನಾಯಿತು, TBಗೆ ಒಂದೊಂದಾಗಿ ಮಾತ್ರೆಗಳನ್ನು ಕಂಡುಹಿಡಿದ್ರು, ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದರು. ಆಮೇಲೆ ನೀವು ಭಾರತದ ಬಗ್ಗೆ ಕೇಳಿದಿರಿ. ಸೊ ಭಾರತದಲ್ಲಿ ಕೂಡ 1948 ಟ್ಯುಬರ್ಕ್ಯುಲರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನೋದಂತು ಎಸ್ಟಾಬ್ಲಿಷ್ ಆಯಿತು. ಸೊ 1951 ನಾವು BCG ವ್ಯಾಕ್ಸಿನೇಷನನ್ನು ಪ್ರಾರಂಭ ಮಾಡಿದ್ವಿ. BCG ವ್ಯಾಕ್ಸಿನೇಷನ್ ಪ್ರಾರಂಭ ಮಾಡಿದ್ವಿ, ಆದರೆ ಇದರಿಂದ ರೋಗ ಗುಣವಾಗಲಿಲ್ಲ. ತಾವು ನನಗೆ ಒಂದು ಕ್ವೆಶನ್ ಕೇಳ್ಬೋದು, ಈಗೂ ಕೂಡ ನಾವು ಮಕ್ಕಳಿಗೆ BCG ವ್ಯಾಕ್ಸಿನೇಷನ್ ಕೊಡ್ತೀವಿ. ಸೊ BCG ವ್ಯಾಕ್ಸಿನೇಷನಿಂದ ರೋಗ ಗುಣ ಆಗಂಗಿಲ್ಲ, ಬಟ್ ಮಕ್ಕಳಲ್ಲಿ ನಾವು ಇದನ್ನೇನು ಕೊಡ್ತಾ ಇದ್ದೀವಲ್ಲ, ಇದಕ್ಕೆ ಸಿವಿಯರ್ ಫಾರ್ಮ್ ಆಫ್ ಟ್ಯುಬರ್ಕುಲೋಸಿಸ್ ಅಂದರೆ ಕಠಿಣವಾದಂಥ TB ರೋಗ, ಸಪೋಸ್ ಬ್ರೈನಲ್ಲಿ TB ಬರ್ಬೋದು. ಸೊ ಇಂಥ ರೋಗಗಳು ಕಡಿಮೆ ಆಗೋ ಹಾಗೆ, ಕಡಿಮೆ ಆಗಲಿಕ್ಕೆ ನಾವು ಮಕ್ಕಳಿಗೆ ಈ BCG ವ್ಯಾಕ್ಸಿನೇಷನ್ನ ಕೊಡ್ತೀವಿ. ಸೊ 1955 ಏನಾಯಿತು, NTP ಅಂದರೆ ನ್ಯಾಷನಲ್ ಟ್ಯುಬರ್ಕುಲೋಸಿಸ್ ಪ್ರೋಗ್ರಾಮನ್ನು ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಅಂತೇಳಿ ಪ್ರಾರಂಭ ಮಾಡಿದರು. ದೆನ್ 1993 ಡಾಟ್ಸ್ ಶುರುವಾಯಿತು, ಡಾಟ್ಸ್ ದೆನ್ 1997 ಇದಕ್ಕೆ ಹೊಸ ಹೆಸರು ಕೊಟ್ಟರು, RNTCP ರಿವೈಸ್ಡ್ ನ್ಯಾಷನಲ್ ಟ್ಯುಬರ್ಕುಲೋಸಿಸ್ ಪ್ರೋಗ್ರಾಮ್. ಇದರಲ್ಲಿ ಡಾಟ್ಸನ್ನು ಇಂಡಿಯಾ ತುಂಬ, ಭಾರತದ ತುಂಬ ಇದನ್ನು ಶುರು ಮಾಡಿದರು. ಆಮೇಲೆ 2017 ನೀಕ್ಷಯ, ಇಟ್ಸ್ ದ ಇಲೆಕ್ಟ್ರಾನಿಕ್ ರಿಪೋರ್ಟಿಂಗ್ ಆಫ್ TB ಪೇಷಂಟ್ಸ್ ಆ್ಯಂಡ್ ಮಾನಿಟರಿಂಗ್ ಎಲೆಕ್ಟ್ರಾನಿಕಲಿ TB ಪೇಷಂಟ್ಸ್ ಅನ್ನೋದು ಶುರುವಾಯಿತು. ಆವಾಗಲೇ TB ಈಸ್ ಅ ನೋಟಿಫೈಯಬಲ್ ಡಿಸೀಸ್, ಅಂದರೆ ಪ್ರೈವೇಟ್ ಪ್ರಾಕ್ಟೀಸ್ನರ್ಸ್ ಆಗಲಿ, ಬೇರೆ ಯಾರಾದರೂ TB ರೋಗಿಗಳು ತಮ್ಮ ಹತ್ರ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡಬೇಕು ಅನ್ನೋದು ಪ್ರಾರಂಭ ಆಯಿತು. ಆಮೇಲೆ 2018 ನಾನೇನು ಇದು TB ರೋಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಇದನ್ನು ಇದು ಡಯಾಗ್ನೋಸ್ ಮಾಡೋದು, ಡಿಟೆಕ್ಟ್ ಮಾಡೋದು. ಆವಾಗ ಏನಿತ್ತು, ಬರೀ ನಾವು ಎಕ್ಸ್ರೇ ಮುಖಾಂತರ ಅಥವಾ ಸ್ಪೂಟಮ್ ಕಫ ತಪಾಸಣೆ ಮಾಡೋ ಮುಖಾಂತರ ನಾವು ಇದನ್ನ ಮಾಡ್ತಾ ಇದ್ವಿ. ಆಮೇಲೆ 2012 ಅಥವಾ 18 ನಂತರ NTEP ಏನು ಬಂತು, ಎಲಿಮಿನೇಷನ್ ಅಂತ ಏನು ನಾವು ಕರೆದ್ವಿ. ಆವಾಗ ನಾವು ಇದನ್ನ ಮೊಲೆಕ್ಯುಲಾರ್ ಟೆಸ್ಟಿಂಗ್ ಅಂದ್ರೆ ಕಫ ತಪಾಸಣೆ ಮಾಡುವಲ್ಲಿ ಮೊದಲು ನಾವು ರಾಬರ್ಟ್ ಕಾಕ್ ಏನ್ ಮಾಡಿದ್ರು, ಬ್ಯಾಕ್ಟೀರಿಯಾ ಕಂಡು ಹಿಡಿದಿದ್ರು. ಆದ್ರೆ ಈ ಮೊಲೆಕ್ಯುಲಾರ್ ಟೆಸ್ಟಿಂಗ್ ಏನ್ ಹೇಳ್ತೀವಿ, ಜೀನ್ ಎಕ್ಸ್ಪರ್ಟ್ ಅಂತ ನಮ್ಮಲ್ಲಿ ಮಷೀನ್ಸ್ ಇರುತ್ತೆ. ಸೊ ಅದು ಈ ರೋಗಾಣುವಿನ ನ್ಯೂಕ್ಲಿಯಿಕ್ ಆಸಿಡ್ ಅನ್ನ ಪತ್ತೆ ಹಚ್ಚುತ್ತದೆ. ಸೊ ದಟ್ ಇಸ್ ವೆರಿ ಫಾಸ್ಟ್, ತುಂಬಾ ಶೀಘ್ರವಾಗಿ ನಾವು TB ರೋಗವನ್ನ ಪತ್ತೆ ಹಚ್ಚಬಹುದು. ಇದರ ಜೊತೆಗೆ ಏನ್ ಹೇಳ್ತೀವಿ, ರೆಸಿಸ್ಟೆನ್ಸ್ ಪ್ಯಾಟರ್ನ್. ಇನ್ನೂ ಕೂಡ TB ರೋಗಾಣು ಕೆಲವೊಂದು ಔಷಧಿಗಳಿಗೆ ಪ್ರತಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತದೆ. ಆಮೇಲೆ ಅದು ರೆಸಿಸ್ಟೆನ್ಸ್ ಪ್ಯಾಟರ್ನ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಆ ಮಾತ್ರೆ ಕೊಟ್ರೆ TB ರೋಗ ಅಂತವರಿಗೆ ಗುಣ ಆಗಂಗಿಲ್ಲ. ಸೊ ಅದನ್ನು ಕೂಡ ನಾವು ಈ ಮೊಲೆಕ್ಯುಲಾರ್ ಟೆಸ್ಟಿಂಗ್ ಇಂದ ಪತ್ತೆ ಹಚ್ಚಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಯಾವ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಇದೆ ಅದಕ್ಕೆ ತಕ್ಕಂಗೆ ನಾವು ಚಿಕಿತ್ಸೆಯನ್ನ ಪ್ರಾರಂಭಿಸಿದ್ವಿ. ಸೊ 2022 ಅದು ಏನು ನಮಗೆ ಎಂಫಾಸಿಸ್ ಏನಿದೆ, ಮೊಲೆಕ್ಯುಲಾರ್ ಟೆಸ್ಟಿಂಗ್, ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ಸ್, ಪ್ರಿವೆಂಟಿವ್ ಎಸ್ಪೆಕ್ಟ್ಸ್ ಮತ್ತು ನ್ಯೂಟ್ರಿಷನಲ್ ಆ್ಯಂಡ್ ಸೋಷಿಯಲ್ ಸಪೋರ್ಟ್ ಅಂತ ನಾವು TB ಬಗ್ಗೆ ಹೋರಾಡ್ತಾ ಇದ್ದೀವಿ. ಸೊ ಡಿಟೆಕ್ಟ್, ಡಯಾಗ್ನೋಸ್, ಟ್ರೀಟ್,

0: ರೋಗದ ವ್ಯಕ್ತಿಗಳು ನಮ್ಮಲ್ಲಿ ಇರ್ತಾರೆ, ನಡೆದಾಡ್ತಿರ್ತಾರೆ, ಓಡಾಡ್ತಿರ್ತಾರೆ, ಬಸ್ಸಲ್ಲಿರ್ತಾರೆ, ಮೆಟ್ರೋಲ್ಲಿರ್ತಾರೆ, ಎಲ್ಲರಿಗೂ ಯಾಕೆ ಕ್ಷಯರೋಗ ಬಂದಿಲ್ಲ? ಸೊ ಇಲ್ಲಿ ಕ್ಷಯರೋಗದ ಬಗ್ಗೆ ಎರಡು ಟೈಪ್ಸ್ ಅಂತ, ಒಂದು ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಒಂದು ಡಿಸೀಸ್ ಅಂತ ಹೇಳ್ತೀವಿ. ಓಕೆ, ಕ್ಷಯರೋಗಿ ಕೆಮ್ಮಿದಾಗ, ಸೀನಿದಾಗ ಏನು ರೋಗಾಣುಗಳು ಗಾಳಿಯಲ್ಲಿರ್ತವೆ, ಅದು ಬೇರೆ ವ್ಯಕ್ತಿಯ ದೇಹವನ್ನು ಖಂಡಿತ ಸೇರ್ತದೆ. ಸೇರಿದ ಮೇಲೆ ಅದು ಎಲ್ಲರಿಗೂ ಇದು ಇನ್ಫೆಕ್ಷನ್ ಇದ್ದುದು ರೋಗವಾಗಿ ಪರಿವರ್ತನೆ ಹೊಂದಂಗಿಲ್ಲ. ಸೊ ಈ ರೋಗವಾಗಿ ಪರಿವರ್ತನೆ ಹೊಂದಲಿಕ್ಕೆ ಮೂರು ವಿಷಯಗಳಿರ್ತದೆ. ಒಂದು, ಎಷ್ಟು ಸಮಯದವರೆಗೆ ಆ ವ್ಯಕ್ತಿ ಆ ರೋಗಿಯ ಸಂಪರ್ಕದಲ್ಲಿ ಇದ್ದರು, ಆಮೇಲೆ ಆ ಬ್ಯಾಕ್ಟೀರಿಯಾ ರೋಗಾಣುದ ತೀವ್ರತೆ ಎಷ್ಟಿತ್ತು, ಮತ್ತು ಆರೋಗ್ಯವಂತ ವ್ಯಕ್ತಿ ಏನು ಈ ರೋಗಾಣುವನ್ನು ತನ್ನ ಉಸಿರಾಟದ ಮುಖಾಂತರ ಒಳಗೆ ತಗೊಂಡಿರ್ತಾರೆ, ಅವರ ರೋಗ ನಿರೋಧಕ ಶಕ್ತಿ ಎಷ್ಟಿದೆ. ಸೊ ಭಾರತದಲ್ಲಿ ಹಾಗೆ ನೋಡಿದರೆ ಶೇಕಡಾ 1/3 1/3 ಆಫ್ ದ ಪೀಪಲ್ ಆಫ್ ಇಂಡಿಯಾ ಆಲ್ರೆಡಿ ಹ್ಯಾವ್ ದಿಸ್ ಇನ್ಫೆಕ್ಷನ್ ಇನ್ ದೇರ್ ಬಾಡೀಸ್, ಬಟ್ ದೇ ಆರ್ ನಾಟ್ ಸಫರಿಂಗ್ ವಿತ್ ದ ಡಿಸೀಸ್. ಯಾಕಂದರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇನ್ನೂ ಇದೆ. ಸೊ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿದ್ದರೆ ಈ ಬ್ಯಾಕ್ಟೀರಿಯಾ ನಮ್ಮ ಲಂಗ್ಸ್ ಅಥವಾ ಬ್ಲಡ್ ಅಥವಾ ಲಿಂಫ್ ನೋಡ್ ಎಲ್ಲಿ ಹೋಗಿ ಸೇರ್ತದೆ, ಅಲ್ಲಿ ಒಂದು ಗ್ರ್ಯಾನ್ಯುಲೋಮಾ ಥರ ಆಗಿ ಕೂತ್ಕೊಳ್ತದೆ, ಅಲ್ಲಿ ಈ ಬ್ಯಾಕ್ಟೀರಿಯಾ ಡಿವೈಡ್ ಆಗಂಗಿಲ್ಲ. ಸೊ ಒಂದು ಸರಿ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಬ್ಯಾಕ್ಟೀರಿಯಾ ಎಲ್ಲಿರ್ತದೆ ಅಲ್ಲಿ ಡಿವೈಡ್ ಆಗಲಿಕ್ಕೆ ಪ್ರಾರಂಭವಾಗಿ ಅವರಿಗೆ ಡಿಸೀಸ್ ಬರಬಹುದು, ರೋಗ ಬರಬಹುದು. ಸೊ 90% ಇನ್ಫೆಕ್ಷನ್ ಇರುತ್ತದೆ. ಸೊ 90% ಜನರಲ್ಲಿ ಡ್ಯೂರಿಂಗ್ ದಿಯರ್ ಲೈಫ್ ಟೈಮ್ 10% ದೇ ಕ್ಯಾನ್ ಡೆವಲಪ್ ದ ಡಿಸೀಸ್ ಆರೋಗ್ಯವಂತ ವ್ಯಕ್ತಿ. ಬಟ್ ಇನ್ ಸಮ್ ಪೇಷಂಟ್ಸ್ ಲೈಕ್ ಕೋಮಾರ್ಬಿಡ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಸಪೋಸ್ ಡಯಾಬಿಟಿಸ್ ಇರ್ಬೋದು, ಡಯಾಬಿಟಿಕ್ಸ್ ಅದರಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಕೆಲವು ಬೇರೆ ಕ್ಯಾನ್ಸರ್ ಪೇಷಂಟ್ಸು, ಆಮೇಲೆ ಪೇಷಂಟ್ಸು ಡಯಾಲಿಸಿಸ್ ಮೇಲೆ ಇರುವಂಥವರು, ಇಂಥವ್ರಿಗೆಲ್ಲ 1 ವರ್ಷದಲ್ಲಿ ಜಾಸ್ತಿ ಕ್ಷಯರೋಗ ಬರ್ಬೋದು. ಇಟ್ ಇಸ್ 20% ವಿಕೆನ್ಸಿ. ಬಟ್ ಎಚ್ ಐ ವಿ ಇರೋವರಲ್ಲಿ, ಎಚ್ ಐ ವಿಯಿಂದ ಏನು ಬಳಲ್ತಾ ಇರ್ತಾರಲ್ಲ ಅವರಲ್ಲಿ 1 ವರ್ಷಕ್ಕೆ 10%, ನೆಕ್ಸ್ಟ್ ವರ್ಷಕ್ಕೆ ಮತ್ತೆ 10%, ಹೀಗೆ ಚಾನ್ಸಸ್ ಇರ್ತದೆ.
1: ಡಾಕ್ಟರ್ ಮೇಡಮ್, ತಾವು ಇದರ ಬಗ್ಗೆ ಕಾರಣ ಏನು ಕ್ಷಯರೋಗ ಎಲ್ಲ ವಿವರವಾಗಿ ತಿಳಿಸಿದ್ರೆ ಕೆಲವು ಲಕ್ಷಣಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಾರಂಭಿಕ ಲಕ್ಷಣ, ತೀವ್ರವಾದ ಲಕ್ಷಣ.
0: ಪ್ರಾರಂಭಿಕ ಲಕ್ಷಣ ಮುಖ್ಯವಾಗಿ ನಾವು ಇಲ್ಲಿವರೆಗೆ ಏನು ಹೇಳ್ತಾ ಇದ್ವಿ ಅಂದರೆ 4 ಲಕ್ಷಣಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದು, 2 ವಾರಕ್ಕಿಂತ ಜಾಸ್ತಿ ಇರುವ ಕೆಮ್ಮು, ಕಂಟಿನ್ಯೂಸ್ ಕೆಮ್ಮು ಅಂತ ಹೇಳ್ತೀವಿ. ಓಕೆ, ನಿರಂತರವಾದ ಕೆಮ್ಮು 2 ವಾರಕ್ಕಿಂತ ಜಾಸ್ತಿ, 2 ವಾರಕ್ಕಿಂತ ಜಾಸ್ತಿ ಜ್ವರ. ಓಕೆ, ಆಮೇಲೆ ನೈಟ್ ಸ್ವೆಟಿಂಗ್ ಅಂದರೆ ರಾತ್ರಿ ಸಮಯದಲ್ಲಿ ಬೆವರುವುದು, ತೂಕದಲ್ಲಿ ಇಳಿತ, ಯಾವುದೇ ಕಾರಣಗಳಿಲ್ಲದೆ, ಸಪೋಸ್ ಡಯಟಿಂಗ್ ಅದು ಎಲ್ಲ ಏನೂ ಇಲ್ಲದೆ, ಯಾವುದೇ ಕಾರಣಗಳಿಲ್ಲದೆ ತೂಕದಲ್ಲಿ ಇಳಿತ ಆಗುವುದು ಒಂದು. ಮತ್ತೆ ಮಕ್ಕಳಲ್ಲಿ ತೂಕದಲ್ಲಿ ಇಳಿತ ಆಗೋದ್ರ ಜೊತೆಗೆ ಅಥವಾ more than 5% ಆಫ್ ದ ಬಾಡಿ ವೇಟ್ ಲಾಸ್ ಇನ್ 1 month ವಿದೌಟ್ ಎನಿ ರೀಸನ್ಸ್. ಇದರ ಜೊತೆಗೆ ಬ್ಲಡ್ ಇನ್ ಸ್ಪೂಟಮ್ ಇರಬಹುದು, ಕಫದಲ್ಲಿ ರಕ್ತ ಬೀಳ್ತಾ ಇರಬಹುದು, ಚೆಸ್ಟ್ ಪೇನ್ ಬರಬಹುದು, ಆಮೇಲೆ ಶಾರ್ಟ್ನೆಸ್ ಆಫ್ ಬ್ರೆತ್, ನಡೆದರೆ ಆಯಾಸ ಆಗೋದು, ಫಟೀಗ್, ದಣಿವಾಗೋದು, ಬೇಗನೆ ದಣಿವಾಗೋದು, ವೇಟ್ ಲಾಸ್, ಲಾಸ್ ಆಫ್ ಅಪೆಟೈಟ್, ಹಸಿವಾಗದೆ ಇರುವುದು, ಆಮೇಲೆ ನೆಕ್ಕಲ್ಲಿ ಕುತ್ತಿಗೆಯಲ್ಲಿ ಗಂಟುಗಳಾಗುವುದು, ಲಿಂಫ್ ನೋಡ್ಸ್ ಅಂತ ನಾವು ಹೇಳ್ತೀವಿ ಅದನ್ನು, ದೆನ್ ಬೇರೆ ಯಾವುದೇ ದೇಹದ ಭಾಗದಲ್ಲಿ ಗಂಟುಗಳಾಗುವುದು ಕೂಡ ಈ ರೋಗದ ಲಕ್ಷಣಗಳು.
1: ಸಾಮಾನ್ಯವಾಗಿ ಕ್ಷಯರೋಗ ಅಂದ ತಕ್ಷಣ ದೃಶ್ಯ ಕಣ್ಮುಂದೆ ಬರೋದು ಕೆಮ್ಮುದು ಅಂತ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ದೇಹದ ಯಾವೆಲ್ಲ ಭಾಗಕ್ಕೆ ಟಿಬಿ ಸ್ಪ್ರೆಡ್ ಆಗಬಹುದು? ತಾವು ತಮ್ಮ ಇತಿಹಾಸದ ಉತ್ತರದಲ್ಲಿ ಬ್ರೈನ್ ಗೆ ಟಿಬಿ ಅಂತ
0: ಹೇಳಿದ್ರು. ಸೊ 2 ಪ್ರಕಾರದ ಟಿಬಿ, ಒಂದು ಪಲ್ಮನರಿ ಟಿಬಿ, ಪಲ್ಮನರಿ ಅಂದ್ರೆ ಫುಪ್ಪುಸ, ಲಂಗ್ಸ್ ಗೆ ಬರೋದು ಟಿಬಿ. ಸೊ ಇನ್ಫೆಕ್ಷನ್ ಏನಾಗುತ್ತೆ, ಅದು ಲಂಗ್ಸ್ ಅಲ್ಲಿ ಇರ್ಬೋದು ಮೊದಲು, ಅಂದ್ರೆ ಬ್ಯಾಕ್ಟೀರಿಯಾ ದೇಹವನ್ನು ಪ್ರವೇಶಿಸಿದಾಗ ಮೊದಲು ಲಂಗ್ಸ್ ಅಲ್ಲಿ ಇರ್ಬೋದು ಪುಪ್ಪುಸದಲ್ಲಿ, ಅಥವಾ ಲಂಗ್ಸ್ ಇಂದ ರಕ್ತದ ಮುಖಾಂತರ ಅಥವಾ ಲಿಂಫ್ ನೋಡ್ ಮುಖಾಂತರ ಬೇರೆ ಯಾವುದೇ ಭಾಗದಲ್ಲೂ ಹೋಗಿ ಕುಳಿತ್ಕೋಬಹುದು. ಸೊ ಲಂಗ್ಸ್ಗೆ ಡಿಸೀಸ್ ಆದರೆ, ಅಲ್ಲಿ ಬ್ಯಾಕ್ಟೀರಿಯಾ ಡಿವೈಡ್ ಆಗಿ ಡಿಸೀಸ್ ಆದರೆ ನಾವು ಅದಕ್ಕೆ ಪಲ್ಮನರಿ ಟಿಬಿ ಅಂತ ಹೇಳ್ತೀವಿ. ಲಂಗ್ಸ್ ಬಿಟ್ಟು ದೇಹದ ಯಾವುದೇ ಭಾಗದಲ್ಲಿ ಟಿಬಿ ಆದರೆ ಅದಕ್ಕೆ ನಾವು ಎಕ್ಸ್ಟ್ರಾ ಪಲ್ಮನರಿ ಅಂತ ಹೇಳ್ತೀವಿ. ಸೊ ಎಕ್ಸ್ಟ್ರಾ ಪಲ್ಮನರಿ ಮಾನವ ದೇಹದ ಯಾವುದೇ ಅಂಗಕ್ಕೆ ಆಗಬಹುದು ಎಕ್ಸೆಪ್ಟ್ ಹೇರ್. ಕೂದಲನ್ನು ಬಿಟ್ಟರೆ ಬ್ರೈನು, ಕಣ್ಣು, ಸ್ಕಿನ್ನು, ಹಾರ್ಟು, ಕಿಡ್ನೀಸು, ಇಂಟೆಸ್ಟೈನ್, ಯಾವುದೇ ಭಾಗಗಳಿಗೆ, ಬೋನ್ಸು ಟಿಬಿ ಆಗಬಹುದು ಎಕ್ಸೆಪ್ಟ್ ಹೇರ್.
1: ಅಂತ ಸಂದರ್ಭದಲ್ಲಿ ಪ್ರಶ್ನೆ ಅಬೌಟ್ ಚಿಕಿತ್ಸೆ, ಟ್ರೀಟ್ಮೆಂಟ್ಗಳ ವಿಧಾನ, ಡ್ಯೂರೇಷನ್, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ವಿ ಕ್ಯಾನ್ ಟ್ರೀಟ್ ಟಿಬಿ, ವಿ ಕ್ಯಾನ್ ಆಲ್ಸೋ ಕ್ಯೂರ್ ಟಿಬಿ. ಓಕೆ,

0: ಎಲ್ಲ ಥರದ ಔಷಧಿಗಳು ಸರ್ಕಾರದಲ್ಲಿ ಇವೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳಿದೆ, ಇದು ಎಲ್ಲರಿಗೂ ಫ್ರೀಯಾಗಿ ಇದೆ. ಒಂದು ಮೊದಲನೇ ಮಾತು. ಸೊ ನಾನು ಈಗಾಗಲೇ ಹೇಳಿದೆ, ಟಿ ಬಿಯಲ್ಲಿ ಅಗೇನ್ ಎರಡು ವಿಧ, ಒಂದು ಡ್ರಗ್ ಸೆನ್ಸಿಟಿವ್ ಟಿ ಬಿ, ಇನ್ನೊಂದು ಡ್ರಗ್ ರೆಸಿಸ್ಟೆಂಟ್ ಟಿ ಬಿ. ಡ್ರಗ್ ಸೆನ್ಸಿಟಿವ್ ಟಿ ಬಿಯಲ್ಲಿ ನಾವೇನು ನಾಲ್ಕು ಮಾತ್ರೆ ಕೊಡ್ತೀವಿ, INH, ರಿಫ್ಯಾಂಪಿಸಿನ್, ಪೈರಜಿನಮೈಡ್ ಮತ್ತು ಇಥಾಂಬುಟಾಲ್, ಈ ನಾಲ್ಕು ಮಾತ್ರೆಗಳು. ಈ ನಾಲ್ಕು ಮಾತ್ರೆಗಳಿಗೆ ರೋಗ ಗುಣ. ಸೊ ಮೊದಲು ಎರಡು ತಿಂಗಳು, ಅದಕ್ಕೆ ನಾವು ಇಂಟೆನ್ಸಿವ್ ಫೇಸ್ ಅಂತ ಕರಿತೀವಿ, ಈ ನಾಲ್ಕು ಮಾತ್ರೆಗಳನ್ನು ನಾವು ಕೊಡ್ತೀವಿ. ನಂತರ ನಾಲ್ಕು ತಿಂಗಳು ಏನಿದೆ, ಮೂರು ಮಾತ್ರೆಗಳನ್ನು ಕೊಡ್ತೀವಿ. ಇಲ್ಲಿ ಪೈರಜಿನಮೈಡ್ ತೆಗಿದೀವಿ, INS, ರಿಫ್ಯಾಂಪಿಸಿನ್ ಮತ್ತು ಇಥಾಂಬುಟಾಲ್. ಇದು ಡ್ರಗ್ ಸೆನ್ಸಿಟಿವ್ ಟಿ ಬಿಗೆ ಆಯಿತು. ಡ್ರಗ್ ರೆಸಿಸ್ಟೆಂಟ್ ಟಿ ಬಿಯಲ್ಲಿ ಆ ರೋಗಿ ಯಾವ ಔಷಧಿಗೆ ರೆಸಿಸ್ಟೆಂಟ್ ಇದ್ದಾರೆ ಅನ್ನೋ ಪ್ಯಾಟರ್ನನ್ನು ನಾವು ಈಗ ಮೊಲೆಕ್ಯುಲಾರ್ ಟೆಸ್ಟಿಂಗಿಂದ ಕಂಡುಹಿಡಿತಾ ಇದ್ದೀವಿ ಅಂತ ಹೇಳಿದೆ. ಸೊ ಅದಕ್ಕೆ ತಕ್ಕಂಗೆ ನಾವು ಔಷಧಿಯನ್ನು ಹೊಂದಿಸ್ಕೊಂಡು ಆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಹೊಸದಾಗಿ ಮಾತ್ರೆಗಳನ್ನು ಮತ್ತೆ 2022 ನಂತರ ಕಂಡುಹಿಡಿದಿದ್ದಾರೆ. ಅದಕ್ಕೆ ಬಿಪಾಲ್ ಎಂ ರೆಜಿಮನ್ ಅಂತ ಕರಿತೀವಿ. ಅದನ್ನು 6 ತಿಂಗಳು ನಾವು ಟಿ ಬಿ ರೋಗಿಗೆ, ರೆಸಿಸ್ಟೆಂಟ್ ಟಿ ಬಿ ರೋಗಿಗೆ ಕೊಡಬಹುದು. ಮತ್ತು ಇದರ ಅಡ್ಡ ಪರಿಣಾಮಗಳು ಕೂಡ ಇರುತ್ತೆ. ಸೊ ಅಡ್ಡ ಪರಿಣಾಮಗಳು ಜಾಸ್ತಿ ಆದ ಒಬ್ಬ ವ್ಯಕ್ತಿಗೆ ಜಾಸ್ತಿ ಆದರೆ ಅದಕ್ಕೆ ಮತ್ತೆ ನಾವು ಬೇರೆ ಮಾತ್ರೆಗಳನ್ನು ಕೂಡ ಕೊಡಬಹುದು. ಸೊ ಸಾಮಾನ್ಯವಾಗಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ 6 ತಿಂಗಳಿಂದ 9 ತಿಂಗಳವರೆಗೆ, 1 ವರ್ಷದವರೆಗೆ, 18 ತಿಂಗಳವರೆಗೂ ಕೂಡ ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಕೆಲವು ಸಂದರ್ಭಗಳಲ್ಲಿ ಈಗ ಟಿ ಬಿ ಮೆನಿಂಜೈಟಿಸ್, ಬ್ರೈನ್ಗೆ ಟಿ ಬಿ ಆದಾಗ ಅಥವಾ ಬೋನ್ ಟಿ ಬಿ ಆದಾಗ, ಎಲುಬಿಗೆ ಟಿ ಬಿ ಆದಾಗ ಈ ಟ್ರೀಟ್ಮೆಂಟನ್ನು ನಾವು ಜಾಸ್ತಿ ತಿಂಗಳವರೆಗೆ ಕೊಡ್ತೀವಿ. ಬಟ್ ವಿ ಕ್ಯಾನ್ ಕ್ಯೂರ್ ಟಿ ಬಿ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ವಿಶೇಷ ಕಾರ್ಯಕ್ರಮ ಇವತ್ತಿನ ವಿಷಯ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ ಟಿ ಬಿ ಆಫೀಸರ್ ಹಾಗೂ HIV ಏಡ್ಸ್ ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದ್ನಿ ಗೌಸ್ ಖಾನ್ ದೇವಡಿ ಅವರು. ಡಾಕ್ಟರ್ ಮೇಡಮ್, ವಿವರವಾಗಿ ಕ್ಷಯರೋಗದ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಇದು ಮಕ್ಕಳಲ್ಲಿಯೂ ಕಂಡುಬರುತ್ತಾ ಹಾಗೂ ಯಾವ ವಯೋಮಾನದವರಲ್ಲಿ ಈ ಕ್ಷಯರೋಗ ಜಾಸ್ತಿ ಕಂಡುಬರುತ್ತೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಎಲ್ಲರಲ್ಲೂ ಕಂಡುಬರ್ತದೆ. ಸೊ ಮಕ್ಕಳಲ್ಲಿ ಅಂದರೆ ನಾವು 0 to 14 years ಅಂತ ಟಿ ಬಿಯಲ್ಲಿ ತಗೊಳ್ತೀವಿ, ಅದಕ್ಕೆ ನಾವು ಪೀಡಿಯಾಟ್ರಿಕ್ ಟಿ ಬಿ ಅಂತ ಹೇಳ್ತೀವಿ. ಸೊ ಮಕ್ಕಳಲ್ಲಿ ಯಾವಾಗ ಸಾಮಾನ್ಯವಾಗಿ ಕಂಡುಬರ್ತದೆ ಅಂದರೆ ತಂದೆ ತಾಯಿಗೆ ಟಿ ಬಿ ಇದ್ದಾಗ, ಮನೆಯಲ್ಲಿ ಬೇರೆ ಮೆಂಬರ್ಸ್ಗೆ ಟಿ ಬಿ ಇದ್ದಾಗ ಮಕ್ಕಳಲ್ಲೂ ಟಿ ಬಿ ಬರ್ಬೋದು. ಸೊ ಇಂಡಿಯನ್ ಎವರೇಜ್ ನಾವು ನೋಡಬೇಕಂದ್ರೆ ಇಟ್ ಇಸ್ 10 to 12% ಮಕ್ಕಳಲ್ಲಿ ಕಂಡು ಬರ್ತದೆ. ಬೆಳಗಾವಿಯಲ್ಲಿ ಆಟ್ ಪ್ರೆಸೆಂಟ್ ಇಟ್ ಇಸ್ 7% ಆಫ್ ದ ಟೋಟಲ್ ಟಿ ಬಿ ಕೇಸಸ್.
1: ಕಟ್ಟುಕತೆಗಳು, ಮಿತ್ಸ್, ಈ ಒಂದು ರೋಗದ ಕುರಿತು ಯಾವೆಲ್ಲ ಇದೆ, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕಟ್ಟುಕತೆಗಳು ಅಂದರೆ ಇಟ್ ಇಸ್ ಅ ಸ್ಟಿಗ್ಮಾ, ದೇರ್ ಇಸ್ ಸ್ಟಿಲ್ ಸ್ಟಿಗ್ಮಾ ಅಸೋಸಿಯೇಟೆಡ್ ವಿತ್ ದಿಸ್, ಇಸ್ ಇನ್ನೂ ಕಳಂಕ, ಹೆದರಿಕೆ ಎಲ್ಲ ಇದೆ. ಈಗಲೂ ಹೇಳ್ತಾರೆ ಏನೋ ಶಾಪದಿಂದ ಬಂದಿರಬಹುದು, ಕರ್ಸ್, ಇಟ್ ಇಸ್ ಬಿಕಾಸ್ ಆಫ್ ಸಮ್ ಕರ್ಸ್, ಬಿಕಾಸ್ ಆಫ್ ಸಮ್ ಬ್ಯಾಡ್ ಕ್ಯಾರೆಕ್ಟರ್, ಹೀಗೆಲ್ಲ ಹೇಳ್ತಾರೆ. ಬಟ್ ಇಟ್ ಇಸ್ ನಾಟ್ ಸೋ. ಇಟ್ ಇಸ್ ಅನ್ ಇನ್ಫೆಕ್ಷಿಯಸ್ ಡಿಸೀಸ್, ಸಾಂಕ್ರಾಮಿಕ ರೋಗ, ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಮ್ಯಾನ್ ಇಸ್ ದ ಮೋಸ್ಟ್ ಕಾಮನ್ ಹೋಸ್ಟ್. ಸೊ ಪಕ್ಷಿಗಳಲ್ಲೂ ಕಂಡು ಬರ್ಬೋದು, ಆಮೇಲೆ ಜಾನುವಾರುಗಳಲ್ಲೂ ಕೂಡ ಇದು ಇರ್ತದೆ. ಸೊ ಆದರೆ ಮೇನ್ ಆಗಿ ಇಟ್ ಸ್ಪ್ರೆಡ್ಸ್ ಫ್ರಮ್ 1 person to another person. ಸೊ ಇದನ್ನು ನಾವು ಡಿಟೆಕ್ಟ್ ಮಾಡ್ಬೋದು, ಡಯಾಗ್ನೋಸ್ ಮಾಡ್ಬೋದು, ಪೇಷೆಂಟನ್ನು ಕ್ಯೂರ್ ಮಾಡ್ಬೋದು, ಮತ್ತು ಅವರಿಂದ ಇನ್ನೊಬ್ಬರಿಗೆ ಟಿ ಬಿ ಬರಬಾರ್ದಂಗು ಕೂಡ ನಮ್ಮಲ್ಲಿ ಈಗ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ನಾವೀಗ ಕರೀತಾ ಇದ್ದೀವಿ. ಸೊ ಅದರ ಬಗ್ಗೆ ಹೇಳಬೇಕಂದ್ರೆ ದಟ್ಸ್ ವಾಟ್ ಇಸ್ ನೌ ವೆರಿ ಇಂಪಾರ್ಟೆಂಟ್ ದಿಸ್ ಸ್ಟೇಜ್. ಯಾಕಂದರೆ ಈಗ ನಾವು ಮನೆಯಲ್ಲಿ ಒಬ್ಬರು ಪೇಷೆಂಟ್ ಇದ್ದರೆ ಅವ್ರು ಕೆಮ್ತಾ ಇರ್ತಾರೆ, ಸೊ ಮನೆ ಮಂದಿಗೆಲ್ಲ ಬರ್ಬೋದು. ಓಕೆ, ಸೊ ಅವರು ಕೂಡ ಆ ಬ್ಯಾಕ್ಟೀರಿಯನ್ನ ಉಸಿರಾಡೋದ ಮುಖಾಂತರ ಒಳಗಡೆ ತಗೊಳ್ತಾರೆ. ಆ ವ್ಯಕ್ತಿ ಕೆಲಸದ ವೇಳೆ ಅಥವಾ ಸ್ಕೂಲಲ್ಲಿ ಇದ್ದರೆ, ಸೊ ಅಂಥ ವ್ಯಕ್ತಿಗಳಿಗೂ ಕೂಡ ಈ ಟಿ ಬಿಯನ್ನು ಹಬ್ಬಿಸ್ಬೋದು. ಸೊ ಭಾರತ ಸರ್ಕಾರ ಈಗ ಏನು ಮಾಡಿದೆ ಅಂದರೆ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅನ್ನೋದನ್ನು ಒಂದು ಟ್ರೀಟ್ಮೆಂಟನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದಕ್ಕೆ ಟಿ ಬಿ ಪೇಷಂಟ್ ಜೊತೆ ಇರುವ ವ್ಯಕ್ತಿಗಳನ್ನು ಕರೆತಂದು ಚೆಸ್ಟ್ ಎಕ್ಸ್ರೇ ಮಾಡಿಸ್ತೀವಿ. ಅವರಿಗೆ ಸಿಂಪ್ಟಮ್ಸ್ ಇದೆಯಾ, ಈ 10 ನಾನು ಏನು ಸಿಂಪ್ಟಮ್ ಹೇಳಿದೆ, ಜ್ವರ ಬರೋದು, ಕೆಮ್ಮು ಇದೆಲ್ಲ ಹೇಳಿದೆ, ಅದೇನಾದರೂ ಇದೆಯಾ ನೋಡಿಕೊಂಡು ಎಕ್ಸ್ರೇ ಮಾಡಿ ಅವರಿಗೂ ಕೂಡ ಟಿ ಬಿ ಇದ್ದರೆ ಅವರಿಗೆ ಟಿ ಬಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸಪೋಸ್ ಅವರಿಗೆ ಟಿ ಬಿ ಇಲ್ಲ ಅಂತ ಗೊತ್ತಾದರೆ ಅದನ್ನು ಖಚಿತಪಡಿಸ್ಕೊಂಡು ಅವರಿಗೆ ಟಿ ಬಿ ಬರಬಾರ್ದಂಗೆ ಅವರಿಗೆ ಈಗ 6 ತಿಂಗಳು ಅಥವಾ 3 ತಿಂಗಳು ಔಷಧಿಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದೀವಿ. ಸೊ ಬ್ಯಾಕ್ಟೀರಿಯಾ ಏನು ದೇಹದಲ್ಲಿ ಇರ್ತದೆ ಅದನ್ನು ನಾವೇನು ಇನ್ಫೆಕ್ಷನ್ ಅಂತ ಹೇಳಿದೆ. ಸೊ ಆ ಇನ್ಫೆಕ್ಷನ್ ಮೊದಲನೇ ಸ್ಟೇಜಲ್ಲೇ ಅದನ್ನು ಕೂಡ ನಾವು ಆ ಬ್ಯಾಕ್ಟೀರಿಯನ್ನ ಕೊಲ್ಲಬಹುದು ಈ ಔಷಧಿಯಿಂದ. ಸೊ ಈ ಟಿಬಿ ಎಷ್ಟು ಜನ ಟಿಬಿ ರೋಗಿಗಳಿದ್ದಾರೆ ಎಲ್ಲರನ್ನೂ ನಾವು ಒಂದೇ ಸರಿ ಕಂಡುಹಿಡಿದು ಭಾರತ ಸರ್ಕಾರದ ಉದ್ದೇಶ ಇದು. ಪ್ರಧಾನಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನ ಅಂತ ಒಂದು ಶುರು ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ನಮಗೆ ಈಗ ಜಿಲ್ಲೆಗೆ ಅಥವಾ ಭಾರತದಲ್ಲಿ ಇಷ್ಟೊಂದು ಹೈ ರಿಸ್ಕ್ ವಿಲೇಜಸ್ ಇದೆ ಅಂತ AI ಯೂಸ್ ಮಾಡಿಕೊಂಡು ಕಂಡುಹಿಡಿದಿದ್ದಾರೆ. ಸುಮಾರು 156,000 ಹೈ ರಿಸ್ಕ್ ವಿಲೇಜಸ್ ಆರ್ ದೇರ್ ಇನ್ ಇಂಡಿಯಾ. ಸೊ ಬೆಳಗಾವಿಯಲ್ಲಿ 327 ವಿಲೇಜಸ್ ಆರ್ ಹೈ ರಿಸ್ಕ್. ಹೆಂಗೆ ಹೈ ರಿಸ್ಕ್ ಅಂತ ನೀವು ಕೇಳ್ಬೋದು. ಸೊ ನಂಬರ್ ಆಫ್ ಪೇಷಂಟ್ಸ್ ಡಯಾಗ್ನೋಸ್ಡ್ ಇನ್ ದಟ್ ವಿಲೇಜ್. ಸೊ ಸುಮಾರು ಡಯಾಬಿಟಿಕ್ಸ್ ಎಷ್ಟಿದ್ದಾರೆ, ಸೊ ಕೋಮಾರ್ಬಿಡ್ ಪೇಷಂಟ್ಸ್ ಎಷ್ಟಿದ್ದಾರೆ, ಇದರೆಲ್ಲದರ ಮೇಲೆ ಲೆಕ್ಕ ಹಾಕ್ಕೊಂಡು ನಾವು ಹೈ ರಿಸ್ಕ್ ವಿಲೇಜಸ್ ಅಂತ ಗುರುತು ಮಾಡ್ತೀವಿ. ಸೊ ನಮಗೆ ಹ್ಯಾಂಡ್ ಹೆಲ್ಡ್ ಎಕ್ಸ್ರೇ ಕೊಟ್ಟಿದ್ದಾರೆ, ಭಾರತ ಸರ್ಕಾರದಿಂದನೂ ಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರದಿಂದನೂ ಕೊಟ್ಟಿದ್ದಾರೆ, ದಾನಿಗಳಿಂದನೂ ಕೂಡ ವಿ ಹ್ಯಾವ್ ಗಾಟ್ ಹ್ಯಾಂಡ್ ಹೆಲ್ಡ್ ಎಕ್ಸ್ರೇಸ್. ಅಂದರೆ ಹ್ಯಾಂಡ್ ಹೆಲ್ಡ್ ಎಕ್ಸ್ರೇ ಅಂದರೆ ದೇ ಆರ್ ಪೋರ್ಟೇಬಲ್ ಎಕ್ಸ್ರೇಸ್ ವಿತ್ AI ಇನೇಬಲ್ಡ್. ಸೊ ಇದನ್ನು ನಾವು ಈ ಹೈ ರಿಸ್ಕ್ ವಿಲೇಜಸ್ ಏನಿದೆ ಆ ಎಲ್ಲ ಹಳ್ಳಿಗಳಿಗೆ ತೊಗೊಂಡು ಹೋಗಿ ಎಲ್ಲ ಜನರದನ್ನು ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇ ಮಾಡಿದ ನಂತರ ಎಕ್ಸ್ರೇಯಲ್ಲಿ ಏನಾದರೂ ಎಬ್ನಾರ್ಮಾಲಿಟಿ ಅಸಹಜತೆ ಕಂಡು ಬಂದರೆ ಅಂಥವರ ಕಫ ತಗೊಂಡು ನಾವು ಬ್ಯಾಕ್ಟೀರಿಯಾ ಇದೆಯಾ ಇಲ್ವಾ ಅನ್ನೋದನ್ನು ತಪಾಸಣೆ ಮಾಡ್ತೀವಿ. ಓಕೆ, ಸೊ TB ಇದೆ ಅಂತ ಗೊತ್ತಾದರೆ ಅವರಿಗೆ TB ರೋಗದ ಟ್ರೀಟ್ಮೆಂಟ್ ಕೊಡ್ತೀವಿ. TB ಇಲ್ಲ ಅಂತ ಗೊತ್ತಾದರೆ TB ಬರಬಾರ್ದಂಗೆ ನಾವು ಇದನ್ನು TPT TB ಪ್ರಿವೆಂಟಿವ್ ಥೆರಪಿ ಅಥವಾ ಟ್ರೀಟ್ಮೆಂಟನ್ನು ನಾವು ಕೊಡ್ತೀವಿ. ಸೊ ಎಲ್ಲ ರೋಗಿಗಳನ್ನು ಈ ವರ್ಷದಲ್ಲಿ ಕಂಡುಹಿಡಿಯೋದು, ಅವರ ಸಂಪರ್ಕಿತರಿಗೆ TB ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಕೊಡೋದು. ಇಷ್ಟು ಮಾಡಿದರೆ ಟ್ರಾನ್ಸ್ಮಿಷನ್ ಆಫ್ TB ಒಬ್ಬರಿಂದ ಇನ್ನೊಬ್ಬರಿಗೆ ಏನು TB ಹರಡುತ್ತದೆ ಅಲ್ಲ ಅದನ್ನು ನಾವು ಬ್ರೇಕ್ ಮಾಡ್ಬೋದು. ವಿ ಕ್ಯಾನ್ ಬ್ರೇಕ್ ದಟ್ ಟ್ರಾನ್ಸ್ಮಿಷನ್. ಸೊ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಶಯದಂತೆ 2027 ನಾವು TB ಎಲಿಮಿನೇಟೆಡ್ ದೇಶ ಅಂತ ಆಗಬೇಕಂತ ಒಂದು ಗುರಿ ಇದೆ. ಸೊ ಟುವರ್ಡ್ಸ್ ದಟ್ ವಿ ಆರ್ ವರ್ಕಿಂಗ್.
1: ಡಾಕ್ಟರ್ ಮೇಡಮ್, ಅಂತ ಸಂದರ್ಭದಲ್ಲಿ ಕ್ಷಯ ರೋಗ ಬಂದವರು ಅವರ ಕುಟುಂಬದವರು ಯಾವ ರೀತಿ ಕಾಳಜಿ ವಹಿಸಬಹುದು ಅದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ.
0: ಸೊ ಮನೆಯಲ್ಲಿ ನಾನು ಈಗಾಗಲೇ ಹೇಳಿದೆ, ಒಂದು ಡ್ರಗ್ ಅಂದರೆ ಪಲ್ಮನರಿ TB, ಅಂದರೆ ಲಂಗ್ಸಲ್ಲಿ TB ಇದೆ, ಇನ್ನೊಂದು ಎಕ್ಸ್ಟ್ರಾ ಪಲ್ಮನರಿ TB. ಸೊ ಓನ್ಲಿ ಪಲ್ಮನರಿ TB ಪೇಷಂಟ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ರೋಗವನ್ನು ಹರಡ್ತಾರೆ, ಯಾಕಂದರೆ ಲಂಗ್ಸಿಂದ ಕೆಮ್ಮಿದಾಗ ಸೀನಿದಾಗ ಆ ರೋಗಾಣುಗಳು ಗಾಳಿಯಲ್ಲಿ ಪಸರಿಸ್ತದೆ. ಬಟ್ ಎಕ್ಸ್ಟ್ರಾ ಪಲ್ಮನರಿ TB ಪೇಷಂಟ್ಸ್ ಈ ರೋಗವನ್ನು ಹರಡಂಗಿಲ್ಲ. ಓಕೆ, ಸೊ ಪಲ್ಮನರಿ TB ಪೇಷಂಟ್ಸ್ ಮನೆಯಲ್ಲಿದ್ದಾಗ ನಾವು ಮೊದಲು ಅವರಿಗೆ ಕಾಫ್ ಎಟಿಕೆಟನ್ನು ಹೇಳಿಕೊಡ್ತೀವಿ, ಹೇಗೆ ಕೆಮ್ಮಬೇಕು, ಸಿಕ್ಕ ಸಿಕ್ಕಲ್ಲಿ ಉಗುಳೋದು ಮಾಡಬಾರ್ದು ಅಂಥದ್ದೆಲ್ಲ ನಾವು ಪೇಷಂಟ್ಗೆ ಹೇಳಿಕೊಡ್ತೀವಿ. ಸೊ 2 ನಾವು ಇದೇನು ಇಂಟೆನ್ಸಿವ್ ಫೇಸ್ ಅಂತ ನಾನು ಹೇಳಿದೆ. ಸೊ 80-90% ಸ್ಪೂಟಮ್ ಕನ್ವರ್ಷನ್ ಆಗಿರುತ್ತೆ 2 ಅಂದರೆ ಆ ರೋಗಾಣುಗಳು ಸಾಕಷ್ಟು ಪ್ರಮಾಣದಲ್ಲಿ ಸತ್ತಿರ್ತದೆ ಅಂತ ಹೇಳ್ಬೋದು. ಸೊ 2 ನಂತರ ಆ ವ್ಯಕ್ತಿಯಿಂದ ಅವರಿಗೆ TB ಬರಂಗಿಲ್ಲ. ಸೊ TB ಬಂದಂಥ ವ್ಯಕ್ತಿಯನ್ನು ಒಂದು ಒಳ್ಳೆ ಲೈಕ್ ಕ್ರಾಸ್ ವೆಂಟಿಲೇಷನ್, ಗಾಳಿ ಬೆಳಕು ಸನ್ಲೈಟ್ ಬರೋವಂಥ ರೂಮಲ್ಲಿ ಇಡಬೇಕು, ಕಾಫ್ ಎಟಿಕೆಟನ್ನು ಅವರಿಗೆ ಕಲಿಸ್ಬೇಕು. ಆಮೇಲೆ 2 ನಂತರ ಮತ್ತೆ ನಾವು ಸ್ಪೂಟಮ್ ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ರೋಗಾಣುಗಳು ಇಲ್ಲ ಅಂತ ಬಂದರೆ ಅವರು ಬೇರೆಯವ್ರ ಥರ ಮಿಕ್ಸ್ ಆಗಿ ಓಡಾಡಬಹುದು. ಸೊ ಅಲ್ಲಿವರೆಗೆ ಮಾಸ್ಕ್ ಕೂಡ ನಾವು ಅವರಿಗೆ ಕೊಟ್ಟಿರ್ತೀವಿ.
1: ಸ್ನೇಹಿತರೆ, ಇದು ವಿಶೇಷ ಕಾರ್ಯಕ್ರಮ, ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ TB ಆಫೀಸರ್ ಹಾಗೂ HIV AIDS ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದಿನಿ ಗೌಸ್ ಖಾನ್ ದೇವಟಿ ಅವರು. ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿಗಳ ಬಗ್ಗೆ ನಾವು ಮಾತನಾಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಕ್ಷಯ ರೋಗ. ಅಂತ ಸಂದರ್ಭದಲ್ಲಿ ಇಲಾಖೆಯಿಂದ ಹಮ್ಮಿಕೊಂಡಿರುವ ಅವೇರ್ನೆಸ್ ಚಟುವಟಿಕೆಗಳು, ಜಾಗೃತಿ ಕಾರ್ಯಕ್ರಮ ಯಾವುವು, ಅದರ ಬಗ್ಗೆ ತಿಳಿಸಿ.
0: ಸೊ TB ಬಗ್ಗೆ ನಾವು ಇಟ್ಸ್ ಅ ವರ್ಟಿಕಲ್ ಪ್ರೋಗ್ರಾಮ್, TB ಬಗ್ಗೆನೇ ಸಪರೇಟ್ ಆದ ನಮ್ಮ ಸ್ಟಾಫ್ ಇದೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ತಾಲೂಕಾ ಲೆವೆಲಲ್ಲಿ ನಮ್ಮ ಸ್ಟಾಫ್ ಇರುತ್ತೆ. ಸೊ ಪ್ರತಿ ಸ್ಕೂಲ್ ಆ್ಯಂಡ್ ಕಾಲೇಜಸ್ ದೇ ಗೋ ಆ್ಯಂಡ್ ಅಡ್ರೆಸ್ ಅವಾರ್ ದಸ್ TB. TB ಹೇಗೆ ಬರ್ತದೆ, ಹೇಗೆ ನಮ್ಮನ್ನು ನಾವು TBಯಿಂದ ಕಾಪಾಡಿಕೊಳ್ಬೇಕು, ಹೇಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಬೇಕು, ಅದಕ್ಕೆ ಯಾವ ಸತ್ವಯುತ ಆಹಾರ, ಹೌ ಇಟ್ ಇಸ್ ಇಂಪಾರ್ಟೆಂಟ್ ನ್ಯೂಟ್ರಿಷನಲ್ ಫುಡ್ ವಿತ್ ಲೈಕ್ ಸಮ್ ಯೋಗ ಅಥವಾ ಮೆಡಿಟೇಷನ್, ಇದನ್ನೆಲ್ಲ ಮೊದಲನೇದಾಗಿ ನಾವು ಮಕ್ಕಳಿಗೆ ಹೇಳಿಕೊಡ್ತೀವಿ. ಇದರ ಜೊತೆಗೆ TBಯಿಂದ ಗುಣಮುಖರಾದವರು, TB ಚಾಂಪಿಯನ್ಸ್ ಅಂತ ಹೇಳ್ತೀವಿ, ಅವ್ರನ್ನು ಕೂಡ ನಾವು ಈ ಸ್ಕೂಲ್ಗಳಿಗೆ ಅಥವಾ ಯಾವುದೇ ಸಂದರ್ಭ ಫಂಕ್ಷನ್ಸ್ ಇದ್ದರೆ, ಪ್ರೋಗ್ರಾಮ್ಸ್ ಇದ್ದರೆ, ಡಿಪಾರ್ಟ್ಮೆಂಟಲ್ ಪ್ರೋಗ್ರಾಮ್ಸ್ ಇದ್ದರೆ ಅವರಿಗೂ ಕೂಡ ಮಾತಾಡಲಿಕ್ಕೆ ಹೇಳಿರ್ತೀವಿ. ಆಮೇಲೆ February 17-23 ಕ್ಷಯರೋಗ ವಿರೋಧಿ ಸಪ್ತಾಹ ಅಂತ ಒಂದು ಮಾಡ್ತೀವಿ, ಇದರಲ್ಲಿ ಕ್ರಿಯೇಟ್ ಲಾಟ್ ಆಫ್ ಅವೇರ್ನೆಸ್. ದೆನ್ ಮಾರ್ಚ್ 24ಕ್ಕೆ ಪ್ರತಿ ವರ್ಷ

0: ವರ್ಲ್ಡ್ ಟಿ ಬಿ ಡೇ ನ ಆಚರಣೆ ಮಾಡ್ತೀವಿ. ಆಮೇಲೆ ಪ್ರತಿ ತಿಂಗಳು 24ರಂದು ಇ ಪಿ ಎಂ ಎಸ್ ಎಂ ಎ ಡೇ ಅಂತ ಮಾಡ್ತೀವಿ. ಅಲ್ಲಿ ಗರ್ಭಿಣಿಯರನ್ನು ತಪಾಸಣೆಗೆ ಒಳಪಡಿಸಲಾಗ್ತದೆ. ಅದರ ಜೊತೆಗೆ ಮಧ್ಯಾಹ್ನ ಸಪೋಸ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಷ್ಟು ಜನ ಟಿ ಬಿ ಪೇಷಂಟ್ಸ್ ಇದ್ದಾರೆ ಅವರನ್ನು ಮತ್ತು ಅವರ ಮನೆಯವರನ್ನು ಆ ದಿನ ಆ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಕರೆದು ಟಿ ಬಿ ರೋಗಿಗಳ ಪರೀಕ್ಷೆಯನ್ನು ಮಾಡಿ ಅವ್ರಿಗೇನಾದರೂ ಮತ್ತೆ ಜಾಸ್ತಿ ಉಪಚಾರದ ಅವಶ್ಯಕತೆ ಇದ್ದರೆ ತಾಲೂಕು ಹಾಸ್ಪಿಟಲ್ಗೆ ಅಥವಾ ಮೆಡಿಕಲ್ ಕಾಲೇಜ್ಗೆ ಕಳಿಸುವ ವ್ಯವಸ್ಥೆ ಮಾಡ್ತೀವಿ. ಇದರ ಜೊತೆಗೆ ಅವರ ಜೊತೆ ಬಂದಿರೋರಿಗೆ ಟಿ ಬಿ ಬಗ್ಗೆ ಹೇಳಿಕೊಡ್ತೀವಿ. ಮತ್ತು ಈಗ ಇನ್ ಅ ಬಿಗ್ಗರ್ ಸ್ಕೇಲ್ ವಿ ಆರ್ ಡೂಯಿಂಗ್ ಟಿ ಬಿ ಫ್ರೀ ಗ್ರಾಮ ಪಂಚಾಯತ್. ಸೊ ಈ ವರ್ಷದಲ್ಲಿ ನಮಗೆ 252 ಗ್ರಾಮ ಪಂಚಾಯತಿಗಳು ಟಿ ಬಿ ಫ್ರೀ ಅಂತ ಡಿಕ್ಲೇರ್ ಮಾಡಿದ್ವಿ. ಅದರ ಜೊತೆಗೆ 5 ಗ್ರಾಮ ಪಂಚಾಯತಿಗಳು ಗೋಲ್ಡನ್ ಇದಕ್ಕೆ ಹೋದವು. ಫಸ್ಟ್ ಇಸ್ ಕಾಪರ್, ಸೆಕೆಂಡ್ ಇಸ್ ಸಿಲ್ವರ್, ಥರ್ಡ್ ಇಸ್ ಗೋಲ್ಡನ್ ಅಂತ ಸಿ ಟಿ ಡಿ, ಇಟ್ಸ್ ಅ ಗೌರ್ಮೆಂಟ್ ಆಫ್ ಇಂಡಿಯಾ ಕ್ರೈಟೀರಿಯಾಸ್. ಸೊ 5 ಗ್ರಾಮ ಪಂಚಾಯತಿಗಳು ಗೋಲ್ಡನ್ ಅಂದರೆ ಸತತವಾಗಿ 3 ಸರಿ ಟಿ ಬಿ ಫ್ರೀ ಅಂತ ಡಿಕ್ಲೇರ್ ಆದವು. ಸೊ ಇಲ್ಲಿ ನಾವು ಪಿ ಡಿ ಒಗಳಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತಿ ಮೆಂಬರ್ಸ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡ್ಕೊಂಡು ಹೋಲ್ ಝಡ್ ಪಿ ಪಂಚಾಯತಿಗಳು ಇನ್ವಾಲ್ವ್ ಆಗಿರುತ್ತೆ. ಸೊ ಫ್ರಮ್ ದ ರೂಟ್ಸ್ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಬೌಟ್ ಟ್ಯೂಬರ್ಕ್ಯುಲೋಸಿಸ್.
1: ಡಾಕ್ಟರ್ ಮೇಡಮ್, ಅಂಥ ಸಂದರ್ಭದಲ್ಲಿ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ಮಾತನಾಡೋಣ. ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯ ಬದಲಾವಣೆ ಈ ರೋಗ ಬರದೇ ಇರೋಕ್ಕೂ ಹಾಗೂ ರೋಗ ಬಂದಿರೋರಿಗೂ ಯಾವ ರೀತಿ ಇರಬೇಕು ಸ್ವಲ್ಪ ತಿಳಿಸಿ.
0: ಡೆಫಿನೆಟ್ಲಿ ಜೀವನ ಶೈಲಿ ಮತ್ತು ಆರೋಗ್ಯ ಪದ್ಧತಿ ನಾವೆಲ್ಲರೂ ಈಗ ಚೇಂಜ್ ಮಾಡಿಕೊಳ್ಳಬೇಕು. ದಿಸ್ ಇಸ್ ದ ಟೈಮ್. ಸೊ ವೀ ಹ್ಯಾವ್ ಟು ಅವಾಯ್ಡ್ ದ ಜಂಕ್ ಫುಡ್ಸ್, ಡೈಲಿ ಎಕ್ಸಸೈಸಸ್, ಔಟ್ಡೋರ್ ಆಕ್ಟಿವಿಟೀಸ್ ಆ್ಯಂಡ್ ಸಮ್ ಮೆಡಿಟೇಷನ್ ಫಾರ್ ಅ ಪೀಸ್ಫುಲ್ ಫಾರ್ ಪೀಸ್ ಇನ್ ಲೈಫ್. ಸೊ ಇದರ ಜೊತೆಗೆ ಟಿ ಬಿ ರೋಗಿಗಳಿಗೆ ಲಂಗ್ಸ್ ಅಫೆಕ್ಟ್ ಆಗೇ ಆಗಿರುತ್ತೆ. ಸೊ ಈ ಕರಿದ ಪದಾರ್ಥಗಳನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಹೇಳ್ತೀವಿ. ಇದರ ಜೊತೆಗೆ ಪ್ರೋಟೀನ್ ಇದ್ದಂಥ ಆಹಾರವನ್ನು ತಗೊಳ್ಳಿಕ್ಕೆ ನಾವು ಟಿ ಬಿ ರೋಗಿಗಳಿಗೆ ಹೇಳ್ತೀವಿ. ಸೊ ಅದಕ್ಕೆ ಮತ್ತೆ ಭಾರತ ಸರ್ಕಾರ ನಿಕ್ಷಯ ಮಿತ್ರ ಅನ್ನೋ ಕಾನ್ಸೆಪ್ಟನ್ನು ತಂದಿದೆ. ನಾನು ಮೊದಲೇ ಹೇಳಿದೆ, ಇಟ್ ಇಸ್ ಅ ನ್ಯೂಟ್ರಿಷನಲ್ ಸಪೋರ್ಟ್ ಆ್ಯಂಡ್ ಸೋಷಿಯಲ್ ಸಪೋರ್ಟ್. ಓಕೆ, ಸೋಷಿಯಲ್ ಸಪೋರ್ಟಲ್ಲಿ ಈ ಎನ್ ಸಿ ಸಿ ಕ್ಯಾಡೆಟ್ಸ್, ಮೈ ಭಾರತ ವಾಲಂಟಿಯರ್ಸ್ ಅನ್ನೋದೊಂದು ಆ್ಯಪ್ ಇದೆ. ಅದರಲ್ಲಿ ಎನ್ ಸಿ ಸಿ ಸ್ಟೂಡೆಂಟ್ಸ್ ತಮ್ಮನ್ನು ಎನ್ರೋಲ್ ಮಾಡ್ಕೊಳ್ತಾರೆ. ಸೊ ಅವರು ಈ ಪೇಷಂಟ್ಸ್ಗಳಿಗೆ ಏನಾದರೂ ಸಪೋರ್ಟ್ ಬೇಕು, ಸೋಷಿಯಲ್ ಸಪೋರ್ಟ್ ಬೇಕಾದರೆ ಅದನ್ನು ಕೊಡ್ತಾರೆ. ನ್ಯೂಟ್ರಿಷನಲ್ ಸಪೋರ್ಟ್ ಅನ್ನೋದು ನಿಕ್ಷಯ ಮಿತ್ರ ಒಂದು ಆ್ಯಪ್ ಇದೆ. ಅದರಲ್ಲಿ ಯಾರು ಬೇಕಾದರೂ ನಿಕ್ಷಯ ಮಿತ್ರ ಆಗ್ಬೋದು. ಏನು ನಿಕ್ಷಯ ಮಿತ್ರ ಅಂದರೆ, ಈಗ ಟಿ ಬಿ ಬರಲಿಕ್ಕೆ ಮೇನ್ ಕಾರಣ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದು ಅಂತ ಹೇಳಿದೆ ನಾವು. ರೋಗ ನಿರೋಧಕ ಶಕ್ತಿ ಮೇನ್ ಭಾರತದಲ್ಲಿ ಮುಖ್ಯವಾಗಿ ಕಡಿಮೆ ಆಗಿರೋದಂದರೆ ಅಂಡರ್ ನ್ಯೂಟ್ರಿಷನ್ ಅಥವಾ ಮ್ಯಾಲ್ ನ್ಯೂಟ್ರಿಷನ್. ಅಂಡರ್ ನ್ಯೂಟ್ರಿಷನ್ ಏನ್ ಕಾರಣ? ಅಪೌಷ್ಟಿಕತೆ. ಓಕೆ, ಸೊ 60% ಆಫ್ ಅವರ್ ಟಿ ಬಿ ಪೇಷಂಟ್ಸ್ ಆರ್ ಸಫರಿಂಗ್ ವಿತ್ ಅಂಡರ್ ನ್ಯೂಟ್ರಿಷನ್. ಸೊ ಮೇನ್ ರೀಸನ್ ಫಾರ್ ಟಿ ಬಿ ಇಸ್ ಅಂಡರ್ ನ್ಯೂಟ್ರಿಷನ್ ಇನ್ ಇಂಡಿಯಾ. ಅದನ್ನು ಮನಗಂಡು ಭಾರತ ಸರ್ಕಾರದವರು ಈ ನಿಕ್ಷಯ ಮಿತ್ರ ಅಭಿಯಾನವನ್ನು ಶುರು ಮಾಡಿದರು. ಸೊ ವಿ ಕ್ಯಾನ್ ಅಡಾಪ್ಟ್ ಪೇಷಂಟ್ಸ್, ವಿ ಇಂಡಿವಿಜುವಲ್ಸ್ ಕ್ಯಾನ್ ಅಡಾಪ್ಟ್ ಪೇಷಂಟ್ಸ್, ಸಂಘ ಸಂಸ್ಥೆಗಳು ಅಡಾಪ್ಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಎಷ್ಟೋ ಐ ಟಿ ಕಂಪನಿಗಳು, ಒಂದು ಬೆಂಗಳೂರಿನ ಐ ಟಿ ಕಂಪ್ನಿ, ಇಟ್ ಇಸ್ ಅ ಬ್ರಾಂಚ್ ಆಫ್ ಇಸ್ರೋ, ದೇ ಹ್ಯಾವ್ ಅಡಾಪ್ಟೆಡ್ ಬೆಳಗಾವಿ ಪೇಷಂಟ್ಸ್. ಅವರು ಪ್ರತಿ ತಿಂಗಳು ಪೇಷಂಟ್ಗೆ ಆಹಾರ ಧಾನ್ಯಗಳನ್ನು ಕೊಡ್ತಾರೆ, ಒಂದು ಸಿರಿಲ್ಸ್ ಅಥವಾ ಮಿಲೆಟ್ಸ್, ಎರಡನೇದು ಪಲ್ಸಸ್, ದೆನ್ ಆಯಿಲ್, ಎಗ್ಸ್ ಕೂಡ ಕೊಡ್ಬೋದು, ಗ್ರೌಂಡ್ನಟ್ಸ್, ಶೇಂಗಾ, ಜಾಗ್ರಿ, ಇಂಥದನ್ನು ಒಂದು ತಿಂಗಳಿಗೆ ಆ ಪೇಷಂಟ್ಸ್ಗೆ ಎಷ್ಟು ಬೇಕಾಗ್ತದೆ ಅನ್ನೋದನ್ನು ಅವರು ಈ ಫುಡನ್ನು, ಕಿಟ್ಗಳನ್ನು ಮಾಡಿ ಕೊಡ್ಬೋದು. ಸೊ ಕನಿಷ್ಠ ಆ ಪೇಷಂಟ್ಸ್ ಎಷ್ಟು ತಿಂಗಳವರೆಗೆ ಈ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತದೆ, ಪ್ರತಿ ತಿಂಗಳು ಅವರು ಪೇಷಂಟ್ಸ್ಗೆ ಕಿಟ್ಗಳನ್ನು ಕೊಡ್ತಾರೆ. ಈಗ ಆ್ಯಂಟ್ರಿಕ್ಸ್, ಇಟ್ ಇಸ್ ಅ ಬ್ರಾಂಚ್ ಆಫ್ ಇಸ್ರೋ, ದೇ ಕಮ್ ಎವ್ರಿ ಮಂತ್ ಆ್ಯಂಡ್ ದೇ ಗಿವ್ ದ ಫುಡ್ ಕಿಟ್ಸ್. ಹಾಗೆ ಮತ್ತೆ ಸುಮಾರು ಈಗ ಇಂಡಾಲ್ಕೋ ಕಂಪ್ನಿಯವರು ಕೂಡ ಕೊಡ್ತಾರೆ, ರಿದ್ದಿ ಸಿದ್ದಿ ಅವರು ಕೂಡ ಕೊಟ್ಟರು, ದೆನ್ ರೋಟ್ರಿ ಕ್ಲಬ್ ಅವರು ಈಗ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಲೈಕ್ ಇಂಡಿವಿಜುವಲ್ ಸೋ ಮೆನಿ ಪೀಪಲ್ ಲೈಕ್ ಟೀಚರ್ಸ್, ಡಾಕ್ಟರ್ಸ್, ಸೊ ಒಂದೊಂದು ಪೇಷಂಟನ್ನು ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ದೇ ಕ್ಯಾನ್ ಅಗೇನ್ ರಿಜಿಸ್ಟರ್ ಇನ್ ನಿಕ್ಷಯ ಪೋರ್ಟಲ್. ಸೊ ಆವಾಗ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅವರಿಗೆ ಒಂದು ಸರ್ಟಿಫಿಕೇಟ್ ಜನರೇಟ್ ಆಗಿ ಬರುತ್ತೆ, ಸೊ ಯು ಆರ್ ದ ನಿಕ್ಷಯ ಮಿತ್ರ ಫಾರ್ ದಿಸ್. ಸೊ ಇಟ್ಸ್ ಮೈ ಕಾಲ್ ಫಾರ್ ದ ಬೆಳಗಾಂ ಕಮ್ಯುನಿಟಿ ಟು ಬಿಕಮ್ ನಿಕ್ಷಯ ಮಿತ್ರ ಆ್ಯಂಡ್ ಅಡಾಪ್ಟ್ ಅವರ್ ಟಿ ಬಿ ಪೇಷಂಟ್ಸ್. ಸೊ ವಿ ಕ್ಯಾನ್ ಸಪೋರ್ಟ್ ದೆಮ್ ನ್ಯೂಟ್ರಿಷನಲಿ, ಸೊ ದ್ಯಾಟ್ ದ ಡಿಸೀಸ್ ಕ್ಯಾನ್ ಬಿ ಬ್ರಾಟ್ ಅಂಡರ್ ಕಂಟ್ರೋಲ್ ಇಫೆಕ್ಟಿವ್ಲಿ ಆ್ಯಂಡ್ ವೆರಿ ಈಸಿಲಿ. ದಟ್ ಇಸ್ ಒನ್ ಪಾರ್ಟ್.
1: ಆಹಾರದಲ್ಲಿ ತಾವು ಒಂದು ವಿಷಯವನ್ನು ತಿಳಿಸಿದ್ರೆ ಅಲ್ಲೇ ಒಂದು ಪ್ರಶ್ನೆ, ಪ್ರೋಟೀನ್ ಬಗ್ಗೆ ತಿಳಿಸಿದ್ರೆ, ಅದು ಯಾಕೆ ಪ್ರೋಟೀನ್ ಇಲ್ಲದೆ ಇರೋ ಒಂದು ಕಾರಣನೂ ಇರಬಹುದು ಇಮ್ಯುನಿಟಿ ಕಮ್ಮಿ ಆಗಲಿಕ್ಕೆ?
0: ಯೆಸ್, ಡೆಫಿನೆಟ್ಲಿ ಡೆಫಿನೆಟ್ಲಿ.
1: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಟಿ ಬಿ ಇಸ್ ಅ

0: ಇನ್ಫೆಕ್ಷಿಯಸ್ ಡಿಸೀಸ್, ಸಾಂಕ್ರಾಮಿಕ ರೋಗ ಬ್ಯಾಕ್ಟೀರಿಯಾದಿಂದ ಬರ್ತದೆ. ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಬರ್ಬೋದು. ಟಿ ಬಿ ಈಸ್ ನಾಟ್ ಬಿಕಾಸ್ ಆಫ್ ಅ ಕರ್ಸ್, ಇಟ್ಸ್ ನಾಟ್ ಬಿಕಾಸ್ ಆಫ್ ಅ ಬ್ಯಾಡ್ ಕ್ಯಾರೆಕ್ಟರ್, ಇಟ್ಸ್ ನಾಟ್ ಬಿಕಾಸ್ ಆಫ್ ಸಮಥಿಂಗ್ ಬ್ಯಾಡ್ ದೇ ಹ್ಯಾವ್ ಡನ್. ಓಕೆ, ಯಾರಿಗೆ ಬೇಕಾದರೂ ಟಿ ಬಿ ಬರ್ಬೋದು. ಎಷ್ಟೇ ಸ್ಥಿತಿವಂತರಿಗೂ ಬರ್ಬೋದು, ಬಡವರಿಗೂ ಕೂಡ ಬರ್ಬೋದು. ಸೊ ನಾವು ಅವರನ್ನು ಈ ಸ್ಟಿಗ್ಮಾ ಅಥವಾ ಕಳಂಕ ಇಲ್ಲದೆ ನಮ್ಮ ಹಾಗೇನೆ ಅವರನ್ನು ನಾವು ಕಾಣಬೇಕು. ಒಂದು, ಆಮೇಲೆ ಈ ಟಿ ಬಿ ರೋಗದ ಲಕ್ಷಣಗಳನ್ನು ನಾನು ಏನು ಹೇಳಿದೆ, ಈ ಲಕ್ಷಣಗಳಿದ್ದರೆ ದಯವಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರಲಿ, ಸಮುದಾಯ ಆರೋಗ್ಯ ಕೇಂದ್ರ ಆಗಿರಲಿ, ಅಥವಾ ಮೆಡಿಕಲ್ ಕಾಲೇಜ್ ಆಗಿರಲಿ, ಬಂದು ತಪಾಸಣೆ ಮಾಡಿಸ್ಕೊಳ್ಬೇಕು. ಸೊ ವಾಟ್ ಈಸ್ ದ ಮೇನ್ ಥಿಂಗ್ ಇಸ್ ಫಿಯರ್. ಸೊ ಹೆದರಿ ಜನ ಆಸ್ಪತ್ರೆಗೆ ಬರೋಂಗಿಲ್ಲ. ದೇಸ್ಟ್ ಬೈ ಡ್ರಗ್ಸ್ ಓವರ್ ದ ಕೌಂಟರ್. ಕೆಮ್ಮಿತ್ತು ಮಾತ್ರೆ ತಗೊಳ್ತಾರೆ, ಜ್ವರ ಬಂತು ಮಾತ್ರೆ ತಗೊಳ್ತಾರೆ. ಜಸ್ಟ್ ದೆ ಪ್ರೊಲಾಂಗ್ ಸೀಕಿಂಗ್ ದ ಹೆಲ್ಪ್, ಮೆಡಿಕಲ್ ಹೆಲ್ಪ್. ಸೊ ಹಾಗೆ ದಯವಿಟ್ಟು ಮಾಡಬಾರ್ದು. ಸೊ ವಿ ಕ್ಯಾನ್ ಡಯಾಗ್ನೋಸ್ ಟಿ ಬಿ. ಸೊ ಆ ಟಿ ಬಿಗೆ ಯಾವ ಟಿ ಬಿ ಇದೆ, ಡ್ರಗ್ ರೆಸಿಸ್ಟೆಂಟ್ ಇದೆಯಾ, ಡ್ರಗ್ ಸೆನ್ಸಿಟಿವ್ ಇದೆಯಾ ಅನ್ನೋದನ್ನು ನಾವು ಪ್ಯಾಟರ್ನ್ ಗೊತ್ತು ಮಾಡ್ಕೊಳ್ಬೋದು. ಅದಕ್ಕೆ ತಕ್ಕಾಗಿ ಟ್ರೀಟ್ಮೆಂಟ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಇದೆ. ಸೊ ಈ ಲಕ್ಷಣಗಳಿದ್ದರೆ ದಯವಿಟ್ಟು ಆಸ್ಪತ್ರೆಗಳಿಗೆ ಬಂದು ತಪಾಸಣೆ ಮಾಡಿಕೊಳ್ಳಿ. ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ಸಹೋದ್ಯೋಗಿಗಳಲ್ಲಿ ಅಥವಾ ಫ್ರೆಂಡ್ಸಲ್ಲಿ ಏನಾದರೂ ಈ ಲಕ್ಷಣಗಳು ಕಂಡು ಬಂದರೆ ಅವರನ್ನು ಕೂಡ ಸರ್ಕಾರಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಬಂದು ತಪಾಸಣೆ ಮಾಡಿಸ್ಕೊಳ್ಬೇಕು. ಸೊ ಬೈ 2027 ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಶಯದಂತೆ ಲೆಟಸ್ ಗೋ ಟುವರ್ಡ್ಸ್ ಟಿ ಬಿ ಎಲಿಮಿನೇಷನ್ ಫ್ರಮ್ ಇಂಡಿಯಾ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ ಟಿ ವಿ ಆಫೀಸರ್ ಹಾಗೂ HIV ಏಡ್ಸ್ ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದನಿ ಘೌಸ್ಖಾನ್ ದೇವಡಿ ಅವರು. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಡಾಕ್ಟರ್.
0: ಧನ್ಯವಾದ, ನಮಸ್ಕಾರ.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಮಸ್ಕಾರ.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇನು ಧ್ವನಿ, ಇದು ನಾಡಿ ಪಾಯಿಂಟ್ ಫೋರ್ ಎಫ್ ಎಂ ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಭಯ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು, ಕನ್ನಡ ಚಿತ್ರರಂಗದ ಒಂದು ಹೊಸ ಒಂದು ಹಳೆ ಗೀತೆಗಳು ಬರುತ್ತಾ ಇರುತ್ತೆ, ಅದನ್ನು ಕೇಳ್ತಾ ಎಂಜಾಯ್ ಮಾಡಿ ನೀವು. ಇದು ವರ್ಷದ 10ನೇ ತಿಂಗಳಿನ 3ನೇ ದಿನ, ಶುಭ ಶನಿವಾರ 3ನೇ ಅಕ್ಟೋಬರ್ 2024. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನಧ್ವನಿ 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹೊಳೆ ಒಂದು ಹೊಸ ಗೀತೆಗಳನ್ನು ನಾನು ಪ್ರಸಾರ ಮಾಡುವೆ. ಕೇಳ್ತಾ ಎಂಜಾಯ್ ಮಾಡಿ ನೀವು ಆತ್ಮೀಯರೇ. ಬರ್ತಾ ಬರ್ತಾ ನೋಡ್ತಾ ನೋಡ್ತಾ ವರ್ಷದ 10ನೇ ತಿಂಗಳಿನ 3ನೇ ದಿನಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ ನಾವು. ಬಹಳ ಲಾಂಗ್ ವೀಕೆಂಡ್ ಆಗಿದೆ ಇವತ್ತು. ನಾನು ನೋಡ್ತಾ ಇದ್ದೇನೆ ಎಲ್ಲರೂ ಪ್ರವಾಸಕ್ಕೆ ಹೋಗಿಬಿಟ್ಟಿದ್ದೀರಾ. ಏಕೆಂದರೆ ಗುರುವಾರ ಒಂದು ದಿನ ರಜೆ, ಆಮೇಲೆ ಶನಿವಾರ ರಜೆ ಹಾಕಿದರೆ ಮುಗ್ದೇ ಹೋಯ್ತಲ್ರಿ. ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ. ಸೊ ಸ್ನೇಹಿತರೆ, ಡೈರೆಕ್ಟ್ ಸೋಮವಾರ ಬಹಳಷ್ಟು ಜನ ಊರಿಂದ ವಾಪಸ್ ತೆರಳುತ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಎಂಜಾಯ್ ಮಾಡಿ ನೀವು ಕೂಡ. ಸೊ ಆತ್ಮೀಯರೇ, ವಾಟ್ಸಪ್ ಮೆಸೇಜ್ ಏನೇನು ಹೇಳುತ್ತೆ ನೋಡೋಣ. ನಮ್ಮ ಪ್ರೀತಿಯ ವಿನಾಯಕ್ ಡವಳಿ ಅವರು, ನಮಸ್ಕಾರಗಳು ಮಂಜುನಾಥ್ ಅವರೇ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮ ಗೆಳೆಯ ಎಲ್ಲಿ ಹಣ್ಣುಗಳ ವ್ಯಾಪಾರಿ ಬಸವರಾಜ್ ಅವರ ಅಕ್ಕನ ಮಗಳು, ಆಲ್ ರೈಟ್, ಜನ್ಮದಿನ ಶುಭ ಕೋರಬೇಕೆಂದು ವಿನಂತಿ. 100% ನಮ್ಮ ಬಸವರಾಜ್ ಸರ್ ಅವರ

ಅಕ್ಕನ ಮಗಳು ವಿದ್ಯಾ ಫಕೀರಪ್ಪ ತಳ್ವಾರ್ ಅವರ ಜನ್ಮದಿನ. ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಶುಭ ಕೋರುವವರು ಬಸವರಾಜ್, ಸವಿತಾ, ರೋಹಿತ್, ಇದೇನು ಮೇಘ, ಭಾರ್ಗವಿ, ಭಾರ್ಗವಿ ಹೆಸರು ಭಾರಿ ಐತ್ರಿ, ಭಾರ್ಗವಿ, ಚೇತನ, ರಶ್ಮಿಕಾ ಮತ್ತು ಮಾರುತಿ, ಭೀಮಪ್ಪ, ಮಹಾನಂದ್ ಇವರೆಲ್ಲರೂ ಅವರೊಂದಿಗೆ ನಮ್ಮ ವೇನದುನಿಯ ಕುಟುಂಬದವರು ಕೂಡ. ವಿದ್ಯಾ ಅವರೇ, ನೂರಾರು ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ಡೇ. ಇದು ಬರೀ ಹೇಳಕ್ಕೆ ಮಾತ್ರ ಅಷ್ಟೇ ಅಲ್ಲ, ನಿಮ್ಮ ಪ್ರತಿದಿನ ಜನ್ಮದಿನದ ಖುಷಿಯಂತೆ ಇರಲಿ. ಜೀವನದಲ್ಲಿ ಏನು ಬೇಕಾದ ಮಾಡಿ ವಿದ್ಯಾ ಅವರೇ, ತಂದೆ ತಾಯಿಗೆ ಮೊದಲು ಮರ್ಯಾದೆ ಕೊಡಿ, ಜೀವನದ ಇದೇ ಸತ್ಯ. ನಿಮ್ಮ ಜೀವನದಲ್ಲಿ ಸುಖ ನೆಮ್ಮದಿ ಶಾಂತಿ ಸದಾ ಇರಲಿ. ಕಾರ್ಯಕ್ರಮದಲ್ಲಿ ರಾಜಶ್ರೀ ಅವರು ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳಿದರೆ, ಎಸ್ ಜೈ ಜೈ ಶ್ರೀರಾಮ್ ಜೈ ಜೈ ಜಿನೇಂದ್ರ ರಾಜಶ್ರೀ ಅವರೇ ನಿಮಗೂ ಕೂಡ. ನಮ್ಮ ರುಕ್ಮಿಣಿ ಅವರು ಏನು ಹೇಳ್ತಾರೆ, ಹೇಗಿದ್ದೀರಾ ಮಂಜುಣ್ಣ? ನಾನು ರುಕ್ಮಿಣಿ. ಎಸ್ ರುಕ್ಮಿಣಿ ಅವರೇ ಶುಭೋದಯ, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನೋಡಿ, ಪ್ರತಿದಿನ ನಾವು ನೋಡ್ತೇವೆ ಸೂರ್ಯೋದಯ ಅಂದರೆ ಅದು ಚೆನ್ನಾಗಿನೇ ಇರುತ್ತೆ. ಎಸ್ ಆತ್ಮೀಯ ಸ್ನೇಹಿತರೆ, ನಮ್ಮ ಇವತ್ತಿನ ಈ ಮೂರನೇ ಅಕ್ಟೋಬರ್ ಏನಿದೆ ನೋಡಿ ಆತ್ಮೀಯ ಸ್ನೇಹಿತರೆ, ನಿಮಗೊಂದು ಮಾತು ಹೇಳ್ತೇನೆ, ಎಷ್ಟೋ ದಿನ ಇವತ್ತಿನ ಸೂರ್ಯೋದಯನೇ ನೋಡೋದಿಲ್ಲ. ಅಂತ ಆ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಅಂದರೆ, ಕ್ಯಾನ್ ವಿ ಸೆಲೆಬ್ರೇಟ್ ಫಾರ್ ದಿಸ್ ಒನ್ ಥಿಂಗ್, ಇವತ್ತಿನ ಸೂರ್ಯೋದಯ ನೋಡಿದ್ರಿ, ಇದಕ್ಕಿಂತ ಜಾಸ್ತಿ ಸಂಭ್ರಮದ ಇನ್ನೇನು ಬೇಕು ವಿಷಯ? ಶ್ವಾಸ ತಗೊಳ್ತಾ ಇದ್ದೀರಾ? ಹೌದು, ಈ ಶ್ವಾಸ ತಗೊಳ್ಳಿಕ್ಕೆ, ವಾಪಸ್ ಆರಾಮಾಗಿ ಶ್ವಾಸ ತಗೊಳ್ಳಿಕ್ಕೆ ಒಂದು ಆಸ್ಪತ್ರೆಯಲ್ಲಿ ಎಷ್ಟು ಲಕ್ಷ ಖರ್ಚು ಮಾಡ್ತಿರ್ತಾರೆ ಗೊತ್ತಾ ಆತ್ಮೀಯರೇ, ಈ ಉಸಿರು. ಎಸ್, ಸೊ ಬಹಳಷ್ಟು ವಿಚಾರಗಳಿದೆ, ಇದರ ಬಗ್ಗೆ ನಾನು ಮಾತನಾಡುವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಸ್ನೇಹಿತರೆ, ಅದರೊಂದಿಗೆ ಇವತ್ತು ಸ್ನಾನ ಮಾಡಿದ್ರಲ್ರಿ ನೀವು? ಅಲ್ಲವೋ ಮಂಜು, ಹಿಂಗೇನು ಪ್ರಶ್ನೆ ಅಲ್ಲ, ಈ ಪ್ರಶ್ನೆಗೆ ಒಂದು ಕಾರಣ ಇದೆ. ನೀರಿನ ಸಮಸ್ಯೆ ಎಲ್ಲ ಕಡೆ ಇದೆ ಆತ್ಮೀಯ ಸ್ನೇಹಿತರೆ, ಆದರೆ ಏನಾದರೂ ಇವತ್ತು ನೀವು ಸ್ನಾನ ಮಾಡಿದ್ರಿ, ಶುದ್ಧವಾದ ನೀರನ್ನು ಕುಡಿದ್ರಿ, ಅಲ್ಲ ಸೇವಿಸಿದ್ರಿ ಅಲ್ರಿ, ನಿಮಗೆ ದಾಹ ಆದಾಗ ಶುದ್ಧವಾದ ನೀರು. ಕೆಲವೊಂದು ಕಡೆ ಆತ್ಮೀಯ ಸ್ನೇಹಿತರೆ, ಶುದ್ಧವಾದ ನೀರು ಕುಡಿಯೋಕ್ಕೂ ಸಿಗೋದಿಲ್ಲ, ಹಾಳಾದ ಕೆಟ್ಟಾದ ದೂಷಿತ ನೀರನ್ನು ಸೇವಿಸ್ತಾರೆ ಅಂಥ ವಿಡಿಯೋವನ್ನು ನೋಡಿದೆ ನಾನು, ಆಮೇಲೆ ರೋಗಕ್ಕೆ ಒಳಗಾಗ್ತಾರೆ. ಸೊ ಆತ್ಮೀಯರೇ, ಈ ಎಲ್ಲ ಬ್ಲೆಸ್ಸಿಂಗ್ಸ್ಗಳು ನಿಮ್ಮ ಜೀವನದಲ್ಲಿ, ಅದೇನಂತಾರೆ, ಕೃಪೆ, ದೇವರ ಕೃಪೆ ಇದೆ. ಶುದ್ಧವಾದ ನೀರು, ಬೆಳಗಾವಿಯಲ್ಲಿ ಶುದ್ಧವಾದ ಗಾಳಿ ಇದೆ, ಪ್ರದೂಷಣ ಇಲ್ಲ, ದೇವರ ದಯರಿಪ್ಪ ಸಾಯಿಬಾಬಾ ಹಿಂಗೆ ಇರಲಿ. ಶುದ್ಧವಾದ ನೀರು ಸೇವಿಸಿದ್ರೆ ಅಲ್ರಿ ಅಂದರೆ, ಆತ್ಮೀಯರೇ, ನಾವೊಂದು ವಿಡಿಯೋ ನೋಡೇನೆ, ಊರ ಹೆಸರು ಬೇಡ, ಅದು ಸ್ಲಮ್ ರೀ, ಅಂದರೆ ಅಲ್ಲಿ ಗಟರ್ ಗಿಟರ್ ನಾಳ ಗಿಳ ಇರೋವಂತಹ ಒಂದು ಸ್ಲಮ್ ಏರಿಯಾದ ಒಂದು ವಿಡಿಯೋ ನಿನ್ನೆ ನೋಡ್ಕೋತ ಕೂತಿದ್ದೆ. ಹೆಂಗೆ ಹೆಂಗೆ ಜನ ಜೀವನ ಮಾಡ್ತಾರೆ ಅಂತ ಆತ್ಮೀಯರೇ, ಒಂದೇ ಮನೆ, ಒಂದೇ ಈಗ ಎರಡು ಬಚ್ಚಲ ಸೇರಿಸಿದರೆ ಎಷ್ಟು ದೊಡ್ಡದಾಗುತ್ತೆ? ಎರಡು ಬಚ್ಚಲುಗಳು, ಅಷ್ಟು ದೊಡ್ಡ ಮನೆಯಲ್ಲಿ ಆರು ಜನ ಇರ್ತಾರೆ ರೀ. ಅದರಲ್ಲಿಯೇ ಬಾತ್ರೂಮು, ಅದರಲ್ಲಿಯೇ ಅಲ್ಲೇ ದಂಡಿಗೆ ಒಂದು ಸ್ಟೋವ್ ಇದೆ, ಅಡುಗೆ ಮನೆ, ಅದರ ಬಾಜುಕ ಇವರು ಒಬ್ಬರು ಮೇಲೆ ಒಬ್ಬರು ಹಿಂಗೆ ಸ್ಲ್ಯಾಬ್ ಏನೋ ಐತ್ರಿ, ಅದ್ರನ್ಯಾಗ ಮಲ್ಕೋತಾರೆ, ಗಾಳಿನೂ ಇಲ್ಲ, ಇದೂ ಇಲ್ಲ. ಅವತ್ತು ವಿಚಾರ ಮಾಡಿದೆ, ನಮ್ಮ ದೇವರು ನನಗೆ ಶುದ್ಧವಾದ ನೀರು, ಸ್ಥಳ, ಸ್ವಲ್ಪ ವ್ಯಾಯಾಮ ಮಾಡಲಿಕ್ಕೆ, ಅದರೇ ವಾಪಸ್ ಪಾಯಿಂಟು, ತುತ್ತು ಅನ್ನ ತಿನ್ನೋಕ್ಕೆ, ಬೊಗಸ್ ನೀರು ಕುಡಿಯೋಕ್ಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕ್ಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕ್ಕೆ. ಆ ಅಂಗೈ ಅಗಲ ಜಾಗನೂ ಇಲ್ದಿರೋ ಎಷ್ಟೋ ಜನ ಇದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಇವತ್ತಿನ ದಿನ ನೀವು ಈ ಮುಂಜಾನೆ ಸೂರ್ಯೋದಯ ನೋಡಿದ್ರ, ಶುಭ ಶನಿವಾರ 3 ಅಕ್ಟೋಬರ್, 1, ಶ್ವಾಸ ತಗೋತಾ ಇದ್ದೀರಾ, 2, ನಡೀತಾ ಇದ್ದೀರಾ, ಎಸ್, ಇವರ ಕೈಕಾಲೆಲ್ಲ ವರ್ಕಿಂಗ್ ಕಂಡೀಷನ್ ಇದೆ, ಎಸ್, ತಿಂಡಿ ಬಿಡ್ರಿ ದೂರ ವಿಷಯ, ಶುದ್ಧವಾದ ನೀರಾದರೂ ಸೇವಿಸಿದ್ರಲ್ರಿ, ಸ್ನಾನ ಮಾಡೋಕ್ಕೆ ನೀರಾದರೂ ಸಿಕ್ತಲ್ರಿ, ಹೆಂಗಿದೆ ಅಲ್ವಾ ಆತ್ಮೀಯ ಸ್ನೇಹಿತರೆ? ನಿಮ್ಮ ದೃಷ್ಟಿ ಬದಲಾಯಿಸಿ, ಕೃತಜ್ಞತೆ ತಮ್ಮ ಜೀವನದಲ್ಲಿ ತೊಗೊಂಡು ಬನ್ನಿ ದಯವಿಟ್ಟು. ಆ ಕೃತಜ್ಞತೆ ಭಾವನೆಯನ್ನು ತಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಇರೋ ಸಮಸ್ಯೆ, ನೋಡಿ, ಸಮಸ್ಯೆ ನಿಮಗೂ ನನಗೂ ಎಲ್ಲರ ಜೀವನದಲ್ಲಿ ಇದೇನೆಯಾ, ಅದು ನೋಡೋ ದೃಷ್ಟಿ ಬದಲಾಯಿಸೋಣ. ಸೊ ಪಾಯಿಂಟ್ ನಂಬರ್ 1, ಇವತ್ತಿನ ಶುಭ ಏನದು ಸೂರ್ಯೋದಯವನ್ನು ನೋಡಿದ್ರಲ್ಲ, ಲೆಟ್ಸ್ ಸೆಲಿಬ್ರೇಟ್, ಹಾಡನ್ನು ಕೇಳಿ ಮಜಾ ಮಾಡಿ.

ಒಂದು ಒಳ್ಳೆಯ ಗೀತೆ ಆತ್ಮೀಯರೆ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ದಸ್ ನಿಮ್ಮೊಂದಿಗೆ ನಾವು ವಾರದ ಕೊನೆ ದಿನ ಶುಭ ಶನಿವಾರ 10ನೇ ತಿಂಗಳಿನ 3ನೇ ದಿನಕ್ಕೆ ನಾವು ಬಂದಿದ್ದೇವೆ. 2026 10ನೇ ತಿಂಗಳು ಕೂಡ ಬಂದಾಯಿತು. ತಮ್ಮ ಜೀವನದಲ್ಲಿ ಈ ವರ್ಷದ ಪ್ರಾರಂಭದಲ್ಲಿ ಏನು ನಿರ್ಧಾರ ಮಾಡಿದ್ರಿ, ಅದು ಇನ್ನೂ ಕಂಟಿನ್ಯೂ ಆಯ್ತೋ ಅಥವಾ ಮುಂದಿನ ವರ್ಷಕ್ಕೆ ತಳ್ಳಿದ್ರೋ? ಸೊ ವಿಚಾರ ಮಾಡಿ ಆತ್ಮೀಯರೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋರಲ್ಲಿ ಈ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ಎಷ್ಟು ದಿನ ಐತಿ? 31 ದಿನಗಳು ಬಂದ್ಬಿಡುತ್ತೆ. ಸೊ ಇದ್ರಗಿದ ಮುಂಚೆ ನಾನು ಏನು ಹೇಳಿದೆ, ಕೃತಜ್ಞತೆ ಭಾವನೆ, ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಬಳಸ್ಕೊಳ್ಳಿ. ನಾವು, ನೀವು, ನೀವು ಪ್ರೀತಿಸೋ ಆ ಮೂಕ ಪ್ರಾಣಿ ಏನು ಶಾಶ್ವತವಲ್ಲ, ಆ ನಿಮ್ಮ ದುಃಖನೂ ಶಾಶ್ವತವಲ್ಲ, ಆ ನಿಮ್ಮ ಸುಖನೂ ಶಾಶ್ವತವಲ್ಲ. ನೆನಪಿಟ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ನೀವಿರೋ ಆ ಪರಿಸ್ಥಿತಿನೂ ಶಾಶ್ವತವಲ್ಲ, ಬಿಟ್ಟು ಹೋಗ್ಬೇಕೇ ಅಲ್ಲ. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಹಾಡು ಬಂದಾಳು ಬಂದಾಳು, ಒಂದು ಹಳೆ ಒಂದು ಹೊಸ ಕಾಂಬಿನೇಷನ್ನಲ್ಲಿ. ಇವತ್ತು ನಮ್ಮ ಹಳೆ ಗೀತೆಗಳಲ್ಲಿ SPB ಅವರ ಎವರ್ ಗ್ರೀನ್ ಗೀತೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ, ಅದನ್ನು ನೀವು ಕೇಳಿ ಎಂಜಾಯ್ ಮಾಡಿ. ಗುಡ್ ಮಾರ್ನಿಂಗ್ ಅಂತ ತಿಳಿಸ್ತಾ ಇದ್ದಾರೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು. ಪಿತೃಪಕ್ಷ, ಎಸ್, ಫಾದರ್ ಮದರ್ ಅವರ ಬ್ಲೆಸ್ಸಿಂಗ್ಸ್. ನೋಡಿ, ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು. ಕೋರ್ಟಿಗೆ ಹೋಗ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಎಸ್, ಒಳ್ಳೆಯದಾಗಲಿ, ಅಪ್ಪ ಅಮ್ಮ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲಿ. ಸ್ನೇಹಿತರೆ, ಪಿತೃಪಕ್ಷ ನೋಡಿ, ನಮ್ಮ ಧರ್ಮದಲ್ಲಿ ಏನೆಲ್ಲ ಇದೆ, ಇಷ್ಟೆಲ್ಲ ಇದೆ. ನಿಮಗೆ ಒಂದು ಮಾತು ಹೇಳ್ದೆ, ನಿಮ್ಮ ನಿಮ್ಮ ಧರ್ಮವನ್ನು ಪ್ರೀತಿಯಿಂದ ಪಾಲಿಸಿ, ಅದನ್ನು ಆದ್ಯತೆ ಕೊಡಿ, ಮರ್ಯಾದೆ ಕೊಡಿ, ಜೀವನ ನಿಮ್ಮ ಸಾರ್ಥಕವಾಗುತ್ತೆ. ಹಾಗೆ ನಾಮಜಪ ನಾನು ಹೇಳ್ತಿರ್ತೀನಲ್ಲ, ನಿಮಗೆ ಬೇಕಾದ ದೇವ್ರದ್ದು ಮಾಡಿ. ನಿನ್ನೆ ಒಬ್ಬರು ಮೆಸೇಜ್ ಮಾಡಿದ್ದಾರೆ ನಿನ್ನ ಕಾರ್ಯಕ್ರಮವನ್ನು ನೋಡಿ. ಮಂಜುನಾಥ್ ಸರ್, ನಾವು ಕೂಡ ಸ್ವಚ್ಛತೆ ಕಾಯ್ದುಕೊಳ್ಳಬೇಕು. ಆ್ಯಂಡ್ ನಿನ್ನೆ ನಮ್ಮ ಗಾಂಧೀಜಿಯವರ ಜಯಂತಿ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನ, ಹಾಗೂ ಲಾಲ್ ಬಹಾದ್ದೂರ್ ಶಾಸ್ತ್ರಿಜಿಯವರ ಜನ್ಮದಿನವೂ ಕೂಡ ಇತ್ತು. ರಾಜಶ್ರೀ ಅವರು ಇದನ್ನು ತಿಳಿಸಿದ್ದಾರೆ. ಆಮೇಲೆ ಪೂಜಾ ಅವರು ಮೆಸೇಜ್ ಮಾಡಿದ್ದಾರೆ, ಮನೆಯ ಒಂದು ಕಾರ್ನರನ್ನು ಕ್ಲೀನ್ ಮಾಡೋದು ನಿಜ, ಹಾಗೆ ನಾಮಜಪ ನಾನು ಒಂದು ಮಾಲೆ ಮಾಡಿದೆ, ನನಗೆ ಬಹಳ ಸಂತೋಷವಾಯಿತು, ಯಾವ ದೇವ್ರದ್ದು ಮಾಡಬೇಕು ಬಹಳ ಉತ್ತಮ. ಪೂಜಾ ಅವರೇ, ದಿಸ್ ಇಸ್ ದ ಪಾಯಿಂಟ್, ಯಾವ ದೇವ್ರದ್ದು ಮಾಡಬೇಕು ಲಾಭ ನಮಗೆ ಜಾಸ್ತಿ. ಈ ನಾಮಜಪ ಭಕ್ತಿಯಲ್ಲಿ ವ್ಯಾಪಾರ ಬಿಟ್ಟುಬಿಡಿ. ವ್ಯಾಪಾರ ಅಂದರೆ ಏನು? ವ್ಯಾಪಾರ ಅಂದರೆ ಸಾರಿ, ಬಿಸ್ನೆಸ್, ವ್ಯವಹಾರ ಬಿಟ್ಟುಬಿಡಿ. ಭಕ್ತಿ ಆ್ಯಂಡ್ ಭಕ್ತಿಯಲ್ಲಿ ಬಿಸ್ನೆಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇದನ್ನು ಉಪವಾಸ ಮಾಡ್ತೇನೆ ದೇವರೇ, ನನಗೆ ಅದು ಕೊಡು, ಇದು ಕೊಡು, ನೋ. ಭಕ್ತಿ ಕಂಪ್ಲೀಟ್ ಭಕ್ತಿಯಿಂದ ಮಾಡಿ, ನಿಮಗೆ ಏನು ಆಸೆ ಇದೆ ತಾನಾಗಿ ಬಂದುಬಿಡುತ್ತೆ. ಬಟ್ ಪಾಯಿಂಟ್ ಏನಂದರೆ, ಹಿಂಗೆ ವ್ಯವಹಾರ ಮಾಡೋದು ತಪ್ಪು, ಮಾಡಬೇಡಿ ಪೂಜಾ ಅವರೇ. ಇದು ನನ್ನ ಕಡೆಯಿಂದ ಒಂದು ಇದು. ಆ್ಯಂಡ್ ನಿಮಗೆ ಇಷ್ಟವಾದ ದೇವ್ರದ್ದು ಮಾಡಿ, ಈ ದೇವ್ರದ್ದು ಮಾಡಿದ್ರೇ ಉತ್ತಮ, ಆ ದೇವ್ರದ್ದು ಹಂಗೆ ಏನಿರೋದಿಲ್ಲ, ಮಾಡೋದು ಭಕ್ತಿ ಮಾಡೋದೇ. ಆಯಿತಾ, ತುಂಬ ಧನ್ಯವಾದಗಳು. ಶುಭ ದಿನ ಸರ್ವರಿಗಳಿಗೆ. ಎಸ್, ಥ್ಯಾಂಕ್ ಯು ವಿನಾಯಕ್ ಡವಳಿ ಅವರೇ, ನೀವು ಪ್ರೀತಿಯಿಂದ ಕೇಳ್ತಿರೋದಕ್ಕೆ ಧನ್ಯವಾದ. ಸೊ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಕೃತಜ್ಞತೆ ಭಾವನೆ ತೊಗೊಂಡು ಬನ್ನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ಜನರಿದ್ದಾರೆ ದೂಷಿತ ನೀರನ್ನು, ಇನ್ನೇನೋ ಮುಲಾಜೆ ಇಲ್ಲ ಅವ್ರ ಕಡೆ, ಅವ್ರ ಅಂಥ ನೀರನ್ನು ಸೇವಿಸಿ ಜೀವನ ಮಾಡ್ತಿದ್ದಾರೆ. ನಿಮ್ಮ ಕಡೆ ಶುದ್ಧವಾದ ನೀರಿದೆ, ಮಲಗಲಿಕ್ಕೆ ಸ್ಥಳ, ಜಸ್ಟ್ ಅಂಗೈಗಳ ಜಾಗ ಸಾಕು ಹಾಯಾಗಿರೋಕೆ ಇದೆ ಅಲ್ವಾ? ಒಂದು ಯೂಟ್ಯೂಬ್ನಲ್ಲಿಯೇ ಇದೆ ಸ್ನೇಹಿತರೆ, ಸ್ಲಮ್ ಆಫ್ ಅಂತ ಒಂದು ಐತಿ, ಒಂದು ವೀಡಿಯೋನ ಐತಿ, 30 ನಿಮಿಷದ, ನಮ್ಮ ಭಾರತ ದೇಶದ್ದರೇ ಅದು. ಆ ವೀಡಿಯೋನ ನೋಡಿ ನನಗೆ ಕೈ ಕಾಲು ತಂಡಾಯ್ತು. ನಾನು ಅಂದೆ, ಕೂತ್ಕೊಂಡಿರೋ ಜಾಗ ನನ್ನ ಮನೆ, ಅಲ್ಲಿಯೂ ಉತ್ತಮವಾದ ಗಾಳಿ, ಅಟ್ಲೀಸ್ಟ್ ನಡೆಯಕ್ಕಾದ್ರೂ ಜಾಗ ಐತಲ್ರಿ, ಪಾದ ಇಡಕ್ಕಾದ್ರೂ ಜಾಗ ಐತಲ್ರಿ, ಅಂಥ ಜಾಗ ಇಲ್ದಿರೋ ಜಾಗನಲ್ಲಿಯೂ ಜನ ಇದ್ದು ಜೀವನ ಮಾಡ್ತಾರೆ. ಸೊ ಯು ಹ್ಯಾವ್ ಅ ಲಾಟ್ ಆಫ್ ರೀಸನ್ಸ್ ಟು ಬಿ ಥ್ಯಾಂಕ್ಫುಲ್. ಬಹಳಷ್ಟು ಕಾರಣಗಳಿದ್ದಾವೆ ನಮ್ಮ ಕಡೆ ಧನ್ಯವಾದ ತಿಳಿಸ್ಲಿಕ್ಕೆ, ದೇವರಿಗೆ ಕೃತಜ್ಞತೆ ಭಾವನೆಯನ್ನು ಹುಟ್ಟಿಸ್ಕೊಳ್ಳಿಕ್ಕೆ ಬಹಳಷ್ಟು ಕಾರಣ. ಅದರಲ್ಲಿ ಒಂದು, ಈ ಶುಭ ದಿನದ ಸೂರ್ಯೋದಯ ನೋಡಿದಿರ ಇವತ್ತಿನ ದಿನ, ಈಗಿನ ಕ್ಷಣ 10:20 ಇದುವರೆಗೂ ಎಷ್ಟು ಜನ ಈ ಒಂದು 3 ಅಕ್ಟೋಬರ್ ನೋಡಿರಂಗಿಲ್ಲ, ವಿಚಾರ ಮಾಡಿ. ಅದು ಹೆಂಗಿದೆ ಸಾವು, ನಮ್ಮ ಪರಿಚಯದವರಲ್ಲಿ ಯಾರಿಗಾರು ಬಂದರೆ ಮಾತ್ರ ನಾವು ಒಂದೇ 2-3 ದಿನ ಅಯ್ಯೋ ಚಿಂತೆ ಇಲ್ಲದೆ ಬದುಕಬೇಕು, ಆರಾಮಾಗಿರಬೇಕು, ಆಮೇಲೆ ಮತ್ತೆ ವಾಪಸ್ ಬಂದುಬಿಡುತ್ತೆ ನಮ್ಮ ಟ್ರ್ಯಾಕ್ನಲ್ಲಿ. ಸೊ ಬೇಡ ಆತ್ಮೀಯ ಸ್ನೇಹಿತರೆ, ಕೃತಜ್ಞತೆ ಭಾವನೆ ತಮ್ಮಲ್ಲಿ ತೊಗೊಂಡು ಬನ್ನಿ. ಆ್ಯಂಡ್ ನೀರಿನ ಬಗ್ಗೆ ಹೇಳಿದ್ನಲ್ಲ, ನಿಜವಾಗ್ಲೂ ದೂಷಿತ ನೀರನ್ನು ಸೇವಿಸ್ತಾರೆ ರೀಪ, ಅದನ್ನು ನೋಡಿ ನಂಗೆ ಕಣ್ಣಾಗ ನೀರು ಬಂತು. ಆಮೇಲೆ ಮನೆಯಲ್ಲಿ ಅವ್ರದ್ದು ನೋಡಿ, ಗೋಧಿ ಹಿಟ್ಟ, ಅಕ್ಕಿ ಹಿಟ್ಟ, ಡಬ್ಬಿಗಳು ಇಟ್ಟಿರ್ತಾರೆ ನೋಡ್ರಿ. ಹಂಗೆ ಅವರು ಅವರ ಮನೆಯಲ್ಲಿ, ಅಂದರೆ ಆ ಒಂದು ಸ್ಲಮ್ ಏರಿಯಾ ಮನೆಯಲ್ಲಿ ಔಷಧಿಗಳನ್ನು ಇಟ್ಟಿದ್ದಾರೆ. ಈ ದೂಷಿತ ನೀರು ಕುಡಿದ್ರೆ ಇನ್ನೇನು ಪೌಷ್ಟಿಕವಾಗಿ ಶರೀರ ಗಟ್ಟಿಯಾಗಿರ್ತದಾ? ಇಲ್ಲ, ಏನಾದರೂ ಸಮಸ್ಯೆ ಬಂದಿರುತ್ತೆ. ಎಷ್ಟೋ ಜನ ತೀರು ಹೋಗ್ಯಾರಂತೆ, ವಿಚಾರ ಮಾಡಿರಿ ಸ್ನೇಹಿತರೆ, ಭಾಳಷ್ಟು ವಿಚಾರಗಳಿದೆ.
ನಮ್ಮ ಜೀವನದಲ್ಲಿ ನಾವು ಹೋಲಿಕೆ ಮಾಡ್ತೇವೆ. ಆದರೆ ನಾನು ಕಾರ್ ತೊಗೊಂಡೆ ಅವ ಟ್ರಕ್ ತೊಗೊಂಡಂತ ಹೋಲಿಕೆ ಮಾಡೋದು ಬಿಟ್ಟು ನನ್ನ ಕಡೆ ಅಟ್ಲೀಸ್ಟ್ ಕಾರ್ ಇರ್ತೀನಿ. ನಮ್ಮ ಹೋಲಿಕೆ, ನಮ್ಮ ಜೀವನದಲ್ಲಿ ಇರೋ ದುಃಖಗಳನ್ನು ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಿ ನೋಡಿ, ನೀವು ಬಹಳ ಉತ್ತಮವಾದ ಸ್ಥಳದಲ್ಲಿ ಇರ್ತೀರ. ಟ್ರೈ ಮಾಡಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಆಲ್ ರೈಟ್ ಆತ್ಮೀಯರೇ, ಕನ್ನಡ ಚಿತ್ರರಂಗದ ಒಂದು ಚಿತ್ರ ಅಷ್ಟು ನಡೆದಿಲ್ಲ. ಬಹಳಷ್ಟು ಜನ ಇದನ್ನು ಕ್ರಿಟಿಸೈಸ್ ಮಾಡಿದರು, ಆದರೆ ಒಂದು ಮಾತ್ರ ಇದೆ, ರಾಮಾಯಣ ಚಿತ್ರದ ಮುಖಾಂತರ ರಾವಣ ಪಾತ್ರದಲ್ಲಿ ವಾಪಸ್ ಬರಲಿದ್ದಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಅವ್ರದ್ದು ಒಂದು ದೂರದೃಷ್ಟಿ ಇತ್ತು, ಅವರಿಗೆ ನಮ್ಮ ಕನ್ನಡ ಸಿನಿಮಾ ಒಂದು ಇನ್ನೊಂದು ಲೆವೆಲಿಗೆ ಒಯ್ಯಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಈ ಟಾಕ್ಸಿಕ್ ತೆಗೆದ್ರು, ಬಟ್ ಏನೋ ಗೊತ್ತಿಲ್ಲ, ನಡೆದಿಲ್ಲ. ನಾನು ವೈಯಕ್ತಿಕವಾಗಿ ನೋಡಲಿಕ್ಕೆ ಹೋಗಿಲ್ಲ, ಏಕೆಂದರೆ

ಟೈಮ್ ಸಿಗಲಿಲ್ಲ. ಆ್ಯಂಡ್ ಇನ್ನೊಂದೇನಂದರೆ ಥಿಯೇಟ್ರ್ ರೇಟ್ ಏನ್ರಿಪ್ಪ ಅಂತ ಸಂದರ್ಭದಲ್ಲಿ, ಆತ್ಮೀಯ ಸ್ನೇಹಿತರೆ, ನಮ್ಮ ಕನ್ನಡ ಸಿನಿಮಾ ಡೌನ್ ಹೋಗ್ತಾ ಇದೆ, ಚಲೋ ಬರ್ತಾ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಪ್ರೇಮದ ಊರಲ್ಲಿ ಒಂದು ಸಿನಿಮಾ ಬಂತು, ಅದು ಚೆನ್ನಾಗಿ ನಡೀತಾ ಇದೆ ಅಂತ ಕೇಳಿಪಟ್ಟೆ. ಅದರೊಂದಿಗೆ ಸಿಟಿ ಲೈಟ್ಸ್ ಅನ್ನೋ ಒಂದು ಚಿತ್ರ, ಆಮೇಲೆ ಈಗ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವಣ್ಣ ಅವರು ಅಭಿನಯಿಸಿರುವ ಬೇಲ್ ಚಿತ್ರದ ಬಗ್ಗೆ ಬಹಳಷ್ಟು ಒಳ್ಳೆಯದಾದಂಥ ಇದು ರಿವ್ಯೂಸನ್ನು ಕೇಳ್ತಾ ಇದ್ದೇನೆ. ಬಹಳ ಖುಷಿಯಾಯಿತು. ಕತೆ ಇರುವಂತಹ ಸಿನಿಮಾಗಳು ವಾಪಸ್ ಬರ್ತಾ ಇದೆ. ನಮ್ಮ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತ ಶ್ರೀ ಅನಂತನಾಗ್ ಸರ್ ಅವರು ರಿಕ್ವೆಸ್ಟ್ ಮಾಡಿದರು. ಅವ್ರು ಹೇಳಿದರು ನನಗಂತರೂ ಸಿನಿಮಾನಲ್ಲಿ ಕೆಲಸ ಮಾಡೋಕೆ ಈಗ ಇಂಟ್ರೆಸ್ಟ್ ಇಲ್ಲ, ಜಸ್ಟ್ ಬಿಕಾಸ್ ಕತೆನೇ ಇಲ್ದಂಗೆ ಬರ್ತಾ ಇದ್ದಾರೆ. ಎಸ್ ಆತ್ಮೀಯರೇ, ನನಗೂ ವೈಯಕ್ತಿಕವಾಗಿ ಹಾಗೆ ಅನಿಸಿತ್ತು. ನಿನ್ನೆ ಗಾಂಧೀಜಿ ಅವರ ಒಂದು ಕಾರ್ಯಕ್ರಮ ಮಾಡುವಾಗ ಅಹಿಂಸೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಆತ್ಮೀಯ ಸ್ನೇಹಿತರೆ, ಅಹಿಂಸೆ ಈಗ ಹಿಂಸೆನೇ ಟ್ರೆಂಡಲ್ಲಿದೆ. ನೀವು ಯಾವುದೇ ಟಿ ವಿ ಸೀರೀಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಬೇಡವಾದ ಸಂದರ್ಭದಲ್ಲಿಯೂ ಕೂಡ ರಕ್ತಪಾತ. ಯಪ್ಪ ದೇವ್ರ, ಅದಕ್ಕೆ ಏನಾದರೂ ಒಂದು ಅರ್ಥ ಇದ್ದರೆ ನೋಡೋಕ್ಕೂ ಗಮ್ಮತ್ತಿರುತ್ತೆ, ಆದರೆ ಅರ್ಥ ಇಲ್ಲದೆ ಹಿಂಸೆಯನ್ನು ತೋರಿಸಿದರೆ ವೇಸ್ಟ್ ರಿಪ್ಪ. ಬಟ್ ಐ ಆಮ್ ಹ್ಯಾಪಿ ಆತ್ಮೀಯ ಸ್ನೇಹಿತರೆ, ಈಗ ಪ್ರೇಮದ ಊರಲ್ಲಿ ಬೇಲ್ ಅಂತಹ ಈ ಒಂದು ಚಿತ್ರಗಳು, ಕತೆ ಇರೋ ಅಂತಹ ಚಿತ್ರ. ಒಂದು ಸಿನಿಮಾ ಮಂದಿರಕ್ಕೆ ಹೋದರೆ ಚಿಂತೆ ಮರಿಬೇಕ್ರಿ ನಾವು, ಜೀವನದ ಚಿಂತೆ ಮರಿಬೇಕು, ಮನರಂಜನೆ ಆಗಬೇಕು, ಒಂದು ಎರಡು ವಿಷಯ ಕಲಿಬೇಕು. ಎರಡು ವಿಷಯ ಏನು ಕಲಿಬಾರ್ದು ಅದನ್ನು ಕಲಿಬೇಕು. ಯು ಹ್ಯಾವ್ ಟು ಆಲ್ವೇಸ್ ಲುಕ್ ಅಟ್ ಇಟ್ ಲೈಕ್ ದಟ್. ನಿಮ್ಮ ಜೀವನದಲ್ಲಿ ನೀವು ಚಿತ್ರಮಂದಿರಕ್ಕೆ ಹೋದರೆ ಒಂದು ವಿಷಯ ಕಲೀರಿ, ಇನ್ನು ಮೂರ್ನಾಲ್ಕು ವಿಷಯ ಏನು ಕಲಿಬಾರ್ದು ಅದನ್ನು ಕಲೀರಿ, ಏನು ಮಾಡಬಾರ್ದು ಅದನ್ನು ಕಲೀರಿ. ಆದರೆ ಜೀವನ ಇತ್ತೀಚಿನದ್ದು, ಏನು ಬೇಡ ಅದನ್ನು ತೊಗೊಂಡು ರೈಟ್ ಅಂತ ಇದ್ದಾರೆ. ಸೊ ಆತ್ಮೀಯರೇ, ಆಚೆ ಈಚೆ ನೀವು ನೋಡಿದರೆ ಕ್ರೈಮ್ಗಳು ಜಾಸ್ತಿ, ಅಂದರೆ ಈ ಒಂದು ಕ್ರೈಮ್ ಜಾಸ್ತಿ ಆದಾಗ ಆ ಒಂದು ಕ್ರೈಮಿನ ಒಂದು ದೃಶ್ಯಗಳನ್ನು ನೋಡಿದಾಗ ಸಿನಿಮಾ ಸೀರಿಯಲ್ಗಳು, ಟಿ ವಿ ಸೀರೀಸ್ಗಳಲ್ಲಿ, ಸೀರಿಯಲ್ ಅಲ್ಲ, ಟಿ ವಿ ಸೀರೀಸ್ಗಳಲ್ಲಿ ತೋರಿಸುವಂಥ ಕ್ರೈಮ್ಗಳು ಆಗ್ತಾಯಿದೆ. ಬಹಳ ಸಹಜವಾಗಿಬಿಟ್ಟಿದೆ ಇಂಥ ಒಂದು ದೃಶ್ಯ. ಏಕೆಂದರೆ ಇದರಲ್ಲಿಯೂ ಕೂಡ ಹಂಗೆ ತೋರಿಸ್ತಾರೆ, ಸಿನಿಮಾನಲ್ಲಿಯೂ ಕೂಡ ಹಂಗೆ ತೋರಿಸ್ತಾರೆ. ಅದೇ ಆಗಿದೆ, ಸಿನಿಮಾ ಅಂದರೆ ಸಮಾಜದ ಕನ್ನಡಿ. ಸೊ ಯಾರು ಸಿನಿಮಾವನ್ನು ಇದು ಬರಹಗಾರರು, ಅವರಿಗೆ ಒಂದು ರಿಕ್ವೆಸ್ಟು ನಮ್ಮ ಅನಂತನಾಗ್ ಸರ್ ಅವರು ಮಾಡಿಕೊಂಡಿದ್ದಾರೆ. ಆ್ಯಂಡ್ ಅದರ ತಕ್ಕಂತೆ ಈಗ ಸಿನಿಮಾಗಳು ಬರ್ತಾ ಇದೆ. ಆ್ಯಂಡ್ ನಮ್ಮ ಪ್ರೇಕ್ಷಕರು ಅದನ್ನು ನೋಡ್ತಾ ಇದ್ದಾರೆ, ನಮ್ಗೆ ಬಹಳ ಸಂತೋಷ. ಇನ್ನೂ ಬಹಳ ಉತ್ತಮವಾದ ವಿಚಾರಗಳನ್ನು ನಾನು ಕೇಳಿದ್ದೇನೆ. ಸೊ ಸಂತೋಷ. ಬೇಸಿಕಲಿ ಏನಂದರೆ, ಸಿನಿಮಾ ನೋಡೋದು, ಮನೋರಂಜನೆ ತಗೊಳ್ಳೋದು, ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಕಲ್ಕೊಳ್ಳೋದು, ಏನು ಬೇಡ ಅದನ್ನು ಕಲೀರಿ. ಇದನ್ನು ಮಾಡಬೇಡ ಅನ್ನೋ ವಿಚಾರ ಕಲಿಯೋದು ಬಹಳ ಮುಖ್ಯ ರೀ ಆತ್ಮೀಯ ಸ್ನೇಹಿತರೆ. ನೀವು ಒಳ್ಳೆಯ ವಿಚಾರ ಕಲಿತಿರೋ ಇಲ್ಲೋ ಬಿಡ್ರಿ, ಹಿಂಗೆ ಮಾಡಬಾರ್ದು. ಈಗ ಸಿನಿಮಾ ನೋಡಿ, ಅದ್ರಾಗ ಏನಾದ್ರು ತಪ್ಪು ಮಾಡುವ ದೃಶ್ಯಗಳು ಇರ್ತಾವೆ, ಅದ್ರಾಗ ಏನಾದ್ರು ಹಿಂಗೆ ಬಡಿಯೋ ದೃಶ್ಯ ಇರ್ತಾವೆ. ನಾನು ವೈಯಕ್ತಿಕವಾಗಿ ಒಂದು ಸಿನಿಮಾ ನೋಡಿದೆ, ಓಮ್ ಸಿನಿಮಾನ ತಗೊಳ್ಳಿ, ರೌಡಿಸಮ್ನಿಂದ ಹೊರಗೆ ಬಂದಿರೋ ಸಿನಿಮಾ. ರೌಡಿಸಮ್ ಯಾಕೆ ಮಾಡಿದ್ರು, ಅದಕ್ಕೂ ಒಂದು ಕಾರಣ ಇದೆ. ರೌಡಿಸಮ್ ಮಾಡ್ತಾ ಮಾಡ್ತಾ ಒಂದು ಲೆವೆಲಿಗೆ ಬಂದರು, ತಂದೆ ತಾಯಿಗೆ ನೋಡಿದ್ರು, ಆಮೇಲೆ ಬಿಟ್ಟುಬಿಟ್ರು. ಆ ಬಿಟ್ಟುಬಿಡೋ ದೃಶ್ಯ ಯಾರು ಹಿಡಿಯವಲ್ಲಲ್ರೆ, ರೌಡಿಸಮ್ ಲಾಂಗು ಗಿಂಗು ಅಂತ ಚಾಲೂನ ಮಾಡಿದ್ರಂತ್ರಿ. ನಾನಂತರೂ ಸಣ್ಣವಿದ್ನಿ, ಅದರ ಆಜುಬಾಜು ಭಾಳ ರಿಪೋರ್ಟ್ಸ್ಗಳನ್ನು ಓದ್ತಾ ಇದ್ದೆ. ಆ ಸಿನಿಮಾನಲ್ಲಿ ಶಿವಣ್ಣ ಅವರು ಕೊನೆಯಲ್ಲಿ ರೌಡಿಸಮ್ ಬಿಡ್ತಾರೆ, ಅದನ್ನು ಯಾರೂ ನೋಡಲಿಲ್ಲ. ಅವರ ತಂದೆ ತಾಯಿ ಅವರು ಜೀವಂತವಾಗಿದ್ದಾಗ ಶ್ರಾದ್ದವನ್ನು ಮಾಡ್ತಾರೆ, ಅದನ್ನು ನೋಡಿ ಅವರು ಅಳ್ತಾರೆ, ನಾನು ಹೆಂಗಿದ್ದೆ ಹೆಂಗಾದೆ ಅಂತ. ಒಂದು ಪ್ರೀತಿ ಹಿಂದೆ ಹೋಗಿ ಹುಚ್ಚಾಗಿರ್ತಾರೆ. ನಾನು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಒಬ್ಬರು ಇದ್ದಾರೆ, ಪ್ರೀತಿಗೆ ಅಂತ ಹಿಂದೆ ಹೋಗಿ ಇಡೀ ಮನೆತನನೇ ಬಿಟ್ಟು ಹೊರಗೆ ಹೋಗಿಬಿಟ್ಟಿದ್ದಾರೆ. ಸೊ ಸ್ನೇಹಿತರೆ, ಪ್ರೀತಿ ಮಾಡಬೇಕು, ಮಾಡಿದರೆ ನಿಮ್ಮ ತಂದೆ ತಾಯಿಗನ್ನು ದೂರ ಮಾಡಬಾರ್ದು. ಇಷ್ಟು ಒಂದು ರಿಕ್ವೆಸ್ಟ್. ಆ ಸಿನಿಮಾ ಹಾಗೆಲ್ಲ ಕಲಿಸುತ್ತೆ, ಆದರೆ ಏನು ನಾವು ಮಾಡೇವೆ ಹತ್ರಾಗಿಂದ ಉಲ್ಟಾನೆ ತೊಗೊಂಡೆವು, ಎಲ್ಲ ರೌಡಿಸಮ್ ಮಾಡೋದು ಇದು ಅದು. ಬನ್ನಿ, ಟಾಕ್ಸಿಕ್ ಚಿತ್ರ ದ ಈ ಗೀತೆ ತಬಾಹಿ.

ರೈಟ್ ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳ ಕಾರ್ಯಕ್ರಮ ನಿಮ್ಮೊಂದಿಗೆ. ನಾವು ಹಳೆ ಹೊಸ ಕಾಂಬಿನೇಷನ್ ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃತಜ್ಞತೆ ಭಾವನೆ ಈ ಒಂದು ವಿಚಾರ, ಆಮೇಲೆ ಇನ್ನೊಂದೇನಿದೆ ನೀರು, ಈ ಒಂದು ವಿಚಾರ ಅವಾಗ ಅವಾಗ ಹೇಳ್ತಿರ್ತೇನೆ ಆತ್ಮೀಯ ಸ್ನೇಹಿತರೆ. ಯಾಕೆ ಅಂತ ಈ ಪ್ರಶ್ನೆಗೆ ಉತ್ತರ, ನಾಷ್ಟ ಮಾಡಿದ್ರಿ ಇವತ್ತು ಸಾಕಿನ ಜೀವನ ಪರ್ಯಂತ ನಾಷ್ಟ ತಿಂಡಿ ಊಟ ಮಾಡಲಿಕ್ಕೆ ಹೋಗಬೇಡ್ರಿ. ಏನೋ ಮುಂಜು ಪ್ರತಿದಿನ ಮಾಡಬೇಕಲ್ಲ. ಎಸ್, ಹಾಗೇನೆ, ಪ್ರತಿದಿನ ಕೃತಜ್ಞತೆ ಭಾವನೆಯಿಂದ ಎದ್ದೇಳಿ ಎದ್ದೇಳಿ ಎದ್ದೇಳಿ. ಆಯ್ಕೆ ನಿಮ್ಮ ಕಡೆ ಇದೆ. ಮುಂಜಾನೆ ಎದ್ರಿ, ಖುಷಿಯಿಂದ ಇರಬೇಕು ಅಥವಾ ದುಃಖದಲ್ಲಿರಬೇಕು, ಖುಷಿಯಿಂದ ಈ ದಿನವನ್ನು ಕಳಿಬೇಕು ಅಥವಾ ದುಃಖದಿಂದ ಈ ದಿನವನ್ನು ಕಳಿಬೇಕು, ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡೋ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಉಪವಾಸ ಮಾಡಿದಾಗ ಹಸಿವು, ಆ ಹಸಿವು ಅಂತ ಇದ್ದಾಗ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ವಿಷಯ. ಹೊಟ್ಟೆ ಖಾಲಿ ಇದ್ದಾಗ, ಆ ಹೊಟ್ಟೆ ಖಾಲಿ ಇರೋದು ಒಂದೇ ಸಮಸ್ಯೆ, ಹೊಟ್ಟೆ ತುಂಬಿದಾಗ ನೂರಾರು ಸಮಸ್ಯೆ ಹೊರಗೆ ಬರ್ತಾವೆ. ಹಂಗೆ ತಮ್ಮ

ಅಂತಹ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ನಾನೇನು ವರ್ಷದ ಪ್ರಾರಂಭದಲ್ಲಿ ಹೇಳಿದ್ದೋ ಅದೇ ಆಗ್ತಾ ಇದೆ. ಬ್ರೈನ್ ರಾಟ್ ಬಹಳ ದೊಡ್ಡ ಸಮಸ್ಯೆಯಾಗಿ ಮುಂದೆ ಬಂದಿದೆ. ನನ್ನ ಪರಿಚಯದಲ್ಲಿ ಇರೋ 20-25 ಈ ಒಂದು ಏಜ್ ಗ್ರೂಪ್ನಲ್ಲಿರೋ ಹೆಣ್ಮಕ್ಳು ಆಗಲಿ ಗಂಡ್ಮಕ್ಳು ಆಗಿರಲಿ, 2-3-4 ಗಂಟೆಗೆ ಮುಂಜಾನೆ ರೀಲ್ ಕಳ್ಸಾಕತ್ತಾರ ಇನ್ಸ್ಟಾಗ್ರಾಮ್ನಲ್ಲಿ. ಮತ್ತು ಆ ಇನ್ಸ್ಟಾಗ್ರಾಮ್ ಅನ್ನೋ ಆ್ಯಪ್ ಏನೀಗ ಆ ಆ್ಯಪ್ ಇನ್ನು ಆ ಥರ ಉಳಿದಿಲ್ಲ. ಅದರಲ್ಲಿ ಬರೇ ಕಾಮ ಪ್ರಚೋದನೆ ಮಾಡುವಂತಹ ರೀಲ್ಗಳು ಜಾಸ್ತಿ ಆಗ್ತಾ ಇದೆ. ಈ ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗರು ಅದರಲ್ಲಿ ಬಂದು ಏನು ನೋಡಬಾರ್ದು ಅದನ್ನೆಲ್ಲ ನೋಡಿ ತಲೆ ಕೆಡಿಸ್ಕೊಂಡು ತಮ್ಮ ಜೀವನದ ತಮ್ಮ ಆ ಒಂದು ಮುಗ್ಧತೆಯನ್ನು ಕಳ್ಕೊಳ್ಳಿಕ್ಕೆ ಒಂದು ದೊಡ್ಡ ಕಾರಣ ಆಗಿ ಉಳಿದಿದೆ. ಸೊ ಆತ್ಮೀಯ ಸ್ನೇಹಿತರೆ, ದಯವಿಟ್ಟು ತಮ್ಮ ಈ ಮೊಬೈಲ್ ಆ ಒಂದು ಏನಂತಾರೆ ಚಿಕ್ಕ ಮಕ್ಕಳು ಅವರ ಮುಗ್ಧತೆಯನ್ನು ಕಾಪಾಡಿಕೊಳ್ಳಿ. ಇಂಟರ್ನೆಟ್ನಲ್ಲಿ ಬರಲಿಕ್ಕೆ ಗಡಬಡ ಮಾಡೋಕ್ಕೆ ಹೋಗಬೇಡ್ರಿ. ಆ ಮುಗ್ಧತೆ ಅವರು ಕಳ್ಕೊಂಡ್ರೆ ಹೋಯ್ತೀನಿ, ಲೈಫ್ನಲ್ಲಿ ಆ ಮುಗ್ಧತೆ ವಾಪಸ್ ಬರುವುದಿಲ್ಲ. ದಯವಿಟ್ಟು, ನಾನು ನೋಡ್ತಾ ಇದ್ದೇನೆ ಇನ್ನೊಂದು ದೃಶ್ಯ ನಿಮ್ಮ ಮುಂದೆ ಹೇಳಿದ್ರೆ ಭಾಳ ಶಾಕ್. ಊರಿಗೆ ಹೋಗಿದ್ನಲ್ಲ, ಅಲ್ಲಿ ಒಂದು ಸಂಭ್ರಮ, ಆ ಸಂಭ್ರಮದಲ್ಲಿ ಎಲ್ಲರೂ ನಾವು ಕೂತಿದ್ವಿ, ಎಲ್ಲರೂ ಮೊಬೈಲ್ನಲ್ಲಿದ್ದಾರೆ. ಆ್ಯಂಡ್ ಅದರಲ್ಲಿಯೂ ಕೂಡ 2-3 ಚಿಕ್ಕ ಚಿಕ್ಕ ಹುಡುಗರು ಹುಡುಗಿಯರು ಅವರು ಮೊಬೈಲ್ನಲ್ಲಿದ್ದರು. ನನ್ನ ದೃಶ್ಯ ಅವ್ರ ಕಡೆ ಹೋಯಿತು. ನಾನಂದೆ ಬಾಪ್ಪ ಏನು ನೋಡತ್ತಿ ಅಂತ ನೋಡಿದರೆ, ಅವು ಅಷ್ಟು ಸಣ್ಣ ಹುಡುಗರು ಇನ್ಸ್ಟಾಗ್ರಾಮ್ನಲ್ಲಿ ಏನು ಹೇಳೋದು ಬಿಡ್ರಿಪ್ಪ, ಈ ಅಸಹ್ಯವಾದ ಮಾತನಾಡುವ ಅಂತ ಕಾಮಿಡಿ ಎಲ್ಲ ಮಾಡ್ತಾರಲ್ರಿ, ಅವರನ್ನು ನೋಡ್ತಾ ಇದ್ರು. ಅವ್ರು ಏನು ಭಯಾಗತ್ತಿದ್ರು ನೋಡ್ರಿ, ಆ ಭಯಗಳ ನಮಗೆ ಅರ್ಥ ಆಗ್ಬೇಕಾರೆ ಅಂದ್ರೆ ಅರ್ಥ ಆಯ್ತಲ್ಲ ದೊಡ್ಡವರಿಗೆ. ಆ 2 ಹುಡುಗು ಹುಡುಗಿನಿಗೆ ಏನು ಅರ್ಥ ಆಗ್ತಾ ಇದೆ, ಏನು ನಗ್ತಾ ಇದ್ದಾರೆ ಅಂದರೆ ವಿಚಾರ ಮಾಡಿ, 2 ಹುಡುಗನ ಕೈಯಲ್ಲಿ ಮೊಬೈಲ್ ಬಂತು, ಆ ಮೊಬೈಲ್ ಮುಖಾಂತರ ಅವನು ಆ ಅಶ್ಲೀಲವಾದ ಮಾತುಗಳನ್ನು ಅವನಿಗೆ ಅರ್ಥ ಆಗ 2 ಹುಡುಗನಿಗೆ ಅರ್ಥ ಆಗತ್ತದ್ರಿ. ನಿಮಗೆ ನಾ ಅದು ಅಶ್ಲೀಲ ವಾರ್ತೆಗಳು ಈ ರೇಡಿಯೋ ಮುಖಾಂತರ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಆರ್ ಯು ಗೆಟಿಂಗ್ ದ ಪಾಯಿಂಟ್? 2 ಹುಡುಗನಿಗೆ ಹುಡುಗಿಯರಿಗೆ ಆ ಒಂದು ಶಬ್ದದ ಅರ್ಥ ಗೊತ್ತಾಗೈತಿ, ಇನ್ನೇನು ಬೇಕು? ಆತ್ಮೀಯರೇ, 2 ನಾನಿದ್ದಾಗ ನನಗೇನೂ ನೆನಪು ಇಲ್ಲ, ಬಟ್ ಒಂದು ನೆನಪಿದೆ, ಮನಿ ಬಾಜುಕೊಬ್ಬರು ಅವಿನಾಶ್ ಅಣ್ಣ ಅಂತಿದ್ರು. ನಾನು ಏನಾದರೂ ಅಭ್ಯಾಸ ಅಥವಾ ಇದು ಏನಂತಾರೆ ಹಾಲು ಕುಡ್ದಿಲ್ಲ, ವಾಟ್ ಎವರ್ ಇಟ್ ಈಸ್, ನಾನು ಏನಾದರೂ ಒಂದು ತುಂಟತನ ಮಾಡಿದ್ನಿ, ಮಮ್ಮಿ ಅವಿನಾಶ ಬಾರು ಅಂತ. ಮಂಜು ಅವಿನಾಶ್ ಅಣ್ಣ ಬಂದಾರ, ಆ ಅವಿನಾಶ್ ಅಣ್ಣ ಬರೋರು ಬಡಿಯವರಲ್ಲರಿ, ನನಗೆ ಬರೀ ಕಣ್ಣು ದೊಡ್ಡದು ಮಾಡೋರ್ರಿ. ಅಷ್ಟರಾಗ ನಾವು ಏನೇನು ಕೆಲಸ ಐತೆ ಎಲ್ಲ ಮುಗಿಸ್ತಿದ್ದೆ. ಈಗ ಅದ ಚಿಕ್ಕ ಮಕ್ಕಳಿಗೆ ನೀವು ಕಣ್ಣು ದೊಡ್ಡದು ಮಾಡಿರಿ, ಆ ಅಶ್ಲೀಲವಾದ ಬೈಗಳ ಹಿಂಗೆ ಕೇಳಿರ್ತಾರೆ ನೋಡ್ರಿ, ಅದು ನಿಮಗೆ ಚಿಪ್ಕಾಯಿಸ್ತಾರೆ. ಇದನ್ನು ನಾನು ಅನುಭವಿಸೀನಿ ಅವ್ವ, ಓಗೋಡಬಲ್ಲ ನೀನು ನನಗೆ ಏನು ಹೇಳ್ತಿ ಅಂತ ಹಿಂಗೆ ಹೇಳ್ಯಾರಪ್ಪ. ಒಂದು ಆಟ ಆಡಾಗತ್ತಿದ್ರು ಸ್ವಲ್ಪ ಸರಿ ರೋಮಾರ ಅಂದದಕ್ಕೆ ನನಗೆ ಭಯ ಆಗತ್ತದ್ರಿ. ಸೊ ಜೀವನದ ಆ ಮುಗ್ಧತೆ ಕಳ್ಕೊತಾ ಇದ್ದಾರೆ. ಕಾಲ ಎಲ್ಲಿಗೆ ಹೋಗ್ತಾ ಇದೆ ನನಗೂ ಗೊತ್ತಾಗ್ತಾ ಇಲ್ಲ. ಜಸ್ಟ್ 2-3 ಹುಡುಗರ ಪರಿಸ್ಥಿತಿ ಹಿಂಗಿದೆ ವಿಚಾರ ಮಾಡಿ. ಅಂದರೆ ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಇಂಟರ್ನೆಟ್ ಇದೇನಂತಾರೆ ಅವೈಲೆಬಿಲಿಟಿ ಹಿಂಗಾಗಿದೆ ಕಿ ಆ ಒಂದು ಚಿಕ್ಕ ಮಕ್ಕಳು ಅಶ್ಲೀಲವಾದ ಆ ಒಂದು ಪದ ಅವರಿಗೆ ಅರ್ಥನೂ ಆಗಾಗತ್ತದ ಆ್ಯಂಡ್ ನಗಾಕತ್ತಾರ ರೀ. ಮತ್ತು ಯಾರದ ಹಾಸ್ಯಗಾರರು ಅದನ್ನು ಮಾಡ್ತಾ ಇದ್ದಾರೆ ಅವರು ನಂಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ನೋಡಲಿಕ್ಕೆ ಅದು ಒಂದು ಅವಕಾಶ ಕೊಟ್ಕೊಡಾಗತ್ತದ ಈ ಇಂಟರ್ನೆಟ್ಟು, ಎಸ್ಪೆಷಲಿ ದಿಸ್ ಇನ್ಸ್ಟಾಗ್ರಾಮ್. ಇದು ಆ್ಯಪ್ ಇನ್ನೂ ಉಳಿದಿಲ್ಲ ಮೊದಲನೇ ಥರ. ಆ ಆ್ಯಪ್ ಎದಕ್ಕಿತ್ತು ಗೊತ್ತಾ ಆತ್ಮೀಯ ಸ್ನೇಹಿತರೆ? ಆ ಆ್ಯಪನ್ನು ಸೃಷ್ಟಿ ಮಾಡಿರೋರು ಅದು ಈಗಿಲ್ಲರಿ, ಅವರು ಮಾರಿಬಿಟ್ಟಿದ್ದಾರೆ. ಆ ಆ್ಯಪ್ ಸೃಷ್ಟಿ ಮಾಡಿದ್ದು ಉತ್ತಮವಾದ ಇದೇನಂತಾರೆ ಫೋಟೋಗ್ರಾಫ್ಸ್ಗಳಿಗೆ. ಈಗ ಅದ್ರಾಗ ಅದು ಒಂದು ಶಾರ್ಟ್ ಫಾರ್ಮ್ ಕಾಂಟೆಂಟ್ ತೆಗ್ದಾರ ನೋಡ್ರಿ ಯಪ್ಪ, ಈ 30 ಒಂದು ನಿಮಿಷದ ರೀಲ್ ಮಾಡ್ಕೋತ ರಿಯಲ್ ಲೈಫ್ನಾಗ ನೀವು ಮೆಂಟಲ್ ಆಗ್ತಾ ಇದ್ದೀರಾ. ಸೊ ಆ ಚಿಕ್ಕ ಮಕ್ಕಳ ಒಂದು ಮುಗ್ಧತೆ ಕಳ್ಕೊಂಡ್ರಿ ಸ್ನೇಹಿತರೆ. ಈಗ ಅವ್ರ ಮುಂದೆ ನೀವು ಬಾಲ್ಯದಲ್ಲಿ ಏನಾದರೂ ಹಿರಿಯರು ಮಾತಾಡ್ತಿದ್ದಾರೆ ಅಂದರೆ ಸಾಕು, ನಮ್ಮ ತಂದೆ ತಾಯಿ ಹೇಳೋರು ಮಂಜು ಒಳಗೆ ಹೋಗು, ದೊಡ್ಡವ್ರು ಮಾತಾಡುವಾಗ ನೀ ಇರಬಾರ್ದ ಒಳಗೆ ಹೋಗು ಅಂತ. ಈಗ ಚಿಕ್ಕ ಮಕ್ಕಳು ರೀ ಜಸ್ಟ್ 2nd ಅಶ್ಲೀಲ ಪದಕ್ಕೆ ನಗಾಗತ್ತಾರ ರೀ ಅಪ್ಪ. ನಾನು ಭಾಳಷ್ಟು ವಿಚಾರಗಳನ್ನು ರೇಡಿಯೋ ಮುಖಾಂತರ ಹೇಳೋಕ್ಕಾಗೋದಿಲ್ಲ, ಹಿಂಗಿದೆ. ಸೊ ಚಿಕ್ಕ ಮಕ್ಕಳು ತಮ್ಮ ಮುಗ್ಧತೆ ಕಳ್ಕೊತಾ ಇದ್ದಾರೆ, ಏನು ಹೇಳೋದು? ಪಾಯಿಂಟ್ ವಾಪಸ್ಸಿಗೆ ಬರೋಣ. ತಮ್ಮ ಜೀವನದಲ್ಲಿ ಕೃತಜ್ಞತೆ ಭಾವನೆಯನ್ನು ತೊಗೊಂಡು ಬನ್ನಿ. ದಯವಿಟ್ಟು ಉಸಿರಾಡ್ತಾ ಇದ್ದೀರಾ, ಇವತ್ತಿನ ಸೂರ್ಯೋದಯ ನೋಡಿದಿರಾ, ಥ್ಯಾಂಕ್ ಯು ಸೋ ಮಚ್ ದೇವರೇ. ನಡ್ರಿ ಮುಂದೆ ಹೋಗೋಣ, ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ.

ಆತ್ಮೀಯ ಸ್ನೇಹಿತರೆ, ಕಾಂತಾರ ಚಿತ್ರದ್ದು ಮನದ ಮದನ ಮನಮೋಹಿನಿ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.0 FM KLE ಕನಸು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃತಜ್ಞತೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸ್ನೇಹಿತರೆ, ಶುದ್ಧವಾದ ನೀರು ಸೇವಿಸಿದರೆ ಧನ್ಯವಾದ ತಿಳಿಸಿ, ಶೌಚಾಲಯ ಮನೆಯಲ್ಲಿದೆ ಅದಕ್ಕೂ ಧನ್ಯವಾದ ತಿಳಿಸಿ, ಮುಂಜಾನೆ ಎದ್ದು ಸೂರ್ಯೋದಯ ನೋಡಿದ್ರಿ ಧನ್ಯವಾದ ತಿಳಿಸಿ, ಕೈಕಾಲ ಆರಾಮ ಐತಿ ಧನ್ಯವಾದ ತಿಳಿಸಿ. ಎಸ್, ಚಿಕ್ಕ ಚಿಕ್ಕ ವಿಷಯಕ್ಕೆ ಧನ್ಯವಾದ ತಿಳಿಸುತ್ತಾ ಈ ಕೃತಜ್ಞತೆ ಭಾವನೆಯನ್ನು ತಮ್ಮಲ್ಲಿ ಬಳಸ್ಕೊಳ್ಳಿ, ತಮ್ಮ ಜೀವನ ಡೆಫಿನೆಟ್ಲಿ ಏಕ್ದಮ್ ಸೂಪರ್ ಆಗುತ್ತೆ. ಟ್ರೈ ಮಾಡಿ, ಜಸ್ಟ್ 1 hour 1 hour ತಮ್ಮ ಜೀವನದಲ್ಲಿ ಏನೇನು ಇದೆ ಅದಕ್ಕೆ ಕೃತಜ್ಞತೆ ಕೊಡಲಿಕ್ಕೆ ಪ್ರಾರಂಭ ಮಾಡಿ. ಏಕೆಂದರೆ ಆತ್ಮೀಯರೇ, ಯಾವತ್ತಾದರೂ ಒಂದು ಸಮಯ ಬರುತ್ತೆ ಇವು ನಮ್ಮ ಕಡೆ ಇಲ್ಲದಾಗ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಛೇ ಮಾರ ಇಷ್ಟು ದಿನ ಇತ್ತಲ್ಲ ಅಂತ ನಾವು ಅಳ್ಕೋತ್ ಕೊಂಡೋಗಿದ್ದ ಮುಂಚೆನೇ ಕೃತಜ್ಞತೆ ಭಾವನೆಯನ್ನು ತಮ್ಮ ಜೀವನದಲ್ಲಿ ತೊಗೊಂಡು ಬರೋಣ. ಇದಾಯಿತು ಒಂದು. ಎರಡನೇ ಮಾತು ಏನಂದರೆ, ದಯವಿಟ್ಟು ನೀರನ್ನು ಉಳಿಸಿ ಆ್ಯಂಡ್ ಮುಗ್ಧತೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂತ ಪೂಜಾ ಅವರು ಆ್ಯಂಡ್ ಅವರ ತಂದೆಯವರು ತಿಳಿಸಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಅಕ್ಷತಾ ಅವರು ಮೆಸೇಜನ್ನು ಮಾಡಿದ್ದಾರೆ, ಸರ್ ಈ ಮುಗ್ಧತೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಮಗೂ ಭಾಳ ಅಂಜಿಕೆ ಬರುತ್ತದೆ. ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳಿಸಿ. ನೋಡಿ, ಚಿಕ್ಕ ಮಕ್ಕಳು ಬೇಡವಾದ ದೃಶ್ಯ ಬೇಡವಾದ ಮಾತುಗಳನ್ನು ಈ ಇಂಟರ್ನೆಟ್ ಮುಖಾಂತರ ನೋಡಿದರೆ ದೈಹಿಕವಾಗಿ ಅವರಲ್ಲಿ ಬದಲಾವಣೆ ಬರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ಆರಂಭದಲ್ಲಿ ಮುಗ್ಧತೆ ಅವರಲ್ಲಿ ಇದ್ದಾಗ, ಇನ್ನೋಸೆನ್ಸ್ ಅವರಲ್ಲಿ ತುಂಬಿದಾಗ ಅವರು ಕುಣಿತಿರ್ತಾರೆ ವಿದೌಟ್ ಎನಿ ರೀಸನ್. ಅವರು ಆಟ ಆಡ್ತಾರೆ, ಜಾಸ್ತಿ ಹೊರಗೆ ಹೋಗ್ತಾರೆ. ತದನಂತರ ಅವರು ಆ ಮುಗ್ಧತೆಯನ್ನು ಇಂಟರ್ನೆಟ್ ಮುಖಾಂತರ ಕಳ್ಕೊಂಡ್ರು ಅಂದರೆ ಮನೆಯಲ್ಲಿಯೇ ಉಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಸುಸ್ತಿ ಮೈಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿಯೂ ಹೊರಗೆ ಹೋಗಲಾರದೆ ಮನೆಯಲ್ಲಿ ಆರಾಮಿರೋಣ ಅಂತ ಒಂದು ಭಾವನೆಯಲ್ಲಿ ಇರ್ತಾರೆ. ದಯವಿಟ್ಟು ಈ ಲಕ್ಷಣಗಳನ್ನು ಗುರುತಿಸಿ, ಚಿಕ್ಕ ಚಿಕ್ಕ ಮಾತುಗಳಿಗೆ ಕೋಪ ಮಾಡ್ತಾರೆ. ಈಗ ಆ್ಯಕ್ಚುಲಿ ನೋಡಕ್ಕೆ ಹೋದ್ರೆ ಮಂಜುನಾಥ್ ಅವರೇ, ಈ ಲಕ್ಷಣ ಎಲ್ಲರಲ್ಲೂ ಇದೆ, ಚಿಕ್ಕ ಮಕ್ಕಳೆಲ್ಲ ಅಷ್ಟೇ ಅಲ್ಲ ಎಲ್ಲರಲ್ಲೂ ಇದೆ ಅಂತ ಹೇಳ್ತೀರಾ? ಅದಕ್ಕೆ ದ್ಯಾಟ್ ಈಸ್ ವಾಟ್ ಈಸ್ ಡೂಯಿಂಗ್ ನಮ್ಮ ಇಂಟರ್ನೆಟ್. ಬಾಲ್ಯದಲ್ಲಿ ಆತ್ಮೀಯ ಸ್ನೇಹಿತರೆ, ನಡೆದಾಡಲಿಕ್ಕೆ ಅವಕಾಶ ಭಾಳ ಇತ್ತು. ಹಿರಿಯರು, ಸ್ವತಃ ನನ್ನ ಪ್ರೀತಿಯ ತಂದೆ, ಅವರು ಹಾಲು ತರಾಕಂತ, ನಮ್ಮ ತಾಯಿ ಹೇಳ್ತಿದ್ರು ನಿನ್ನೆ ಕಾಲು ಒತ್ಕುವಾಗ ಹೇಳಾತಿದ್ರು, ಹಾಲು ತರಾಕಂದ್ರೆ ಅವರು ರಾಮದೇವ್ ಮಠ ಬರ್ತಿದ್ರು. ಅಂದರೆ ಕಾಕ್ತಿಯಿಂದ ರಾಮದೇವ್ ಮಠ, ಅವಾಗೆಲ್ಲ ಬೈಕೆಲ್ಲ ಇದ್ರಿಗಿಲ್ಲ, ಬೈಕ್ ತೊಗೋಬೇಕಂದ್ರೆ ರೊಕ್ಕ ಭಾಳ, ಆರ್ಥಿಕವಾಗಿ ನಾವು ಅಷ್ಟು ಇದ್ರಿಗಿಲ್ಲ. ಬಟ್ ಅವರು ಆರಾಮ್ಸೆ 7 hours ಮನೆ ಬಿಡ್ತಿದ್ರು. ಡೈನಮೋ ಇರ್ತಿತ್ತಂತೆ, ಅಂದರೆ ಈ ಸೈಕಲ್ ಯಾರು ಓಡಿಸ್ತಾರೆ ಅವ್ರಿಗೆ ಗೊತ್ತು, ಡೈನಮೋ ಇರ್ತಿತ್ತು, ಅದು ಆನ್ ಆಗ್ತಿತ್ತು. ಸೊ ರಾಮದೇವ್ ಮಠ ಬಂದು ಹಾಲು ತೊಗೊಂಡು ಹೋಗೋರು, ನಾನಂದೆ ಸೈಕಲ್ ಮೇಲೆ ಅಂತ. ಈಗ ನಾವು ವಾರಕ್ಕೆ 2-3 times ಇಷ್ಟು ಮಾಡಿದ್ರೆ ಸುಸ್ತಾಗ್ತದೆ. ನಮ್ಮ ತಂದೆ ಬಾಲ್ಯದಲ್ಲಿ ಬರೀ, ಅಂದರೆ ನನ್ನ ಬಾಲ್ಯದಲ್ಲಿ ಅವರು ಬರೀ ಸೈಕಲ್ ಮೇಲೆ. ಸೊ ಬೇಸಿಕಲಿ, ಆ್ಯಂಡ್ ನನಗೆ ಇನ್ನೂ ಖುಷಿ ಏನಂದರೆ, ಎಷ್ಟೋ ಜನ ಈಗ ಹಿರಿಯರು ಎಸ್ಪೆಷಲಿ ಸೈಕಲ್, ಹಳಿ ಸೈಕಲ್ ಏನಿದೆ ನೋಡಿ, ಅದು ಹರ್ಕಿಲಿಸೋ ಹೀರೋನು, ಆ ಸೈಕಲ್ ಮೇಲೇ ಅವರು ನಮ್ಮ ಊರಿಗೆ ಬರುವುದು, ಬೆಳಗಾವಿಗೆ ಬರುವುದು, ಕೆಲಸಕ್ಕೆ ಹೋಗೋದು ಬರುವುದು ಮಾಡ್ತಾರೆ. ಸೊ ಪಾಯಿಂಟ್ ಏನಂದರೆ, ಬಾಲ್ಯದಲ್ಲಿ ನಾನು ಒಂದು ವಿಚಾರ ನೋಡಿದೆ, ಬಹಳಷ್ಟು ಜನರು ಬರೇ ನಡೀತಿದ್ರು ಅಥವಾ ಸೈಕಲ್, ನಡೆಯೋದು ಸೈಕಲ್ ಬಿಟ್ಟು ಟೆಂಪೋ ಬಸ್ಸು ಭಾಳ ಅಪರೂಪ. ಈಗ ನೋಡಿ, ನಿಮ್ಮ ಮನೆ ಮಠ ಎಲ್ಲ ವಿಚಾರಗಳು, ಎಲ್ಲ ವಿಚಾರ ಅಂತೆ ವಸ್ತುಗಳು ಮನೆಗೆ ಬಂದು ತಲುಪುತ್ತೆ, ನಡೆಯೋದು ಭಾಳ ಕಮ್ಮಿಯಾಗಿದೆ. ಅದರಲ್ಲಿ ಮತ್ತು 10,000 steps 20,000 steps ಮಾಡಿರಿ ಮಾಡಿರಿ ಅಂತಾರೆ. ಇವೆಲ್ಲ ಮುಂಚೆ ಇದ್ರಿಗಿಲ್ಲ, ಮುಂಚೆ ನಡೆಯೋದಂದರೆ ಸಹಜ. ಈಗ ಎಲ್ಲ ವೈದ್ಯರು ಹೇಳ್ತಾರೆ, ಉತ್ತಮವಾದ ವ್ಯಾಯಾಮ ದೇಹಕ್ಕೆ ನಡೆಯೋದು, ನಡೆಯೋದು ಕಮ್ಮಿ ಆಯಿತು, ಶರೀರಿಗೆ ಸುಸ್ತಿ ಸ್ಟಾರ್ಟ್ ಆಯಿತು. ನಿಜ ಸ್ನೇಹಿತರೆ, ಇವೆಲ್ಲ ಒಂದು ಸುತ್ತ ಹಾಕಿ ನೋಡಿ, ನೀವು ಎಷ್ಟು ಕಂಫರ್ಟ್ಸ್ ಹೆಚ್ಚಾಗ್ತಾ ಇದೆ, ಸುಖ ಎಷ್ಟು ಜಾಸ್ತಿ ಆಗ್ತಾ ಇದೆ. ಈಗ ವಿಚಾರ ಮಾಡಿ, ನಾನು ಮೊನ್ನೆ ಊರಿಗೆ ಹೋದಾಗ ಕಾಫಿ ಕೂಡ ಆನ್ಲೈನ್ ಮುಖಾಂತರ ತರಿಸಿದ್ದಾರೆ. ಒಂದು ಕಪ್ ಕಾಫಿ ಕೂಡ ಮಾಡಲಿಕ್ಕೆ ಎದ್ದೇಳ್ತಾ ಇಲ್ಲ ನಮ್ಮ ತಮ್ಮಂದಿರು, ಪಟ್ ಅಂತ ಆರ್ಡರ್ ಮಾಡಿದ್ರು, 5-10 minutes ಬಂತು. ಆತ್ಮೀಯರೇ, ಮಜಾ ಬರುತ್ತೆ, ತಪ್ಪೇನಿಲ್ಲ, ಆದರೆ ಸುಖ ಜಾಸ್ತಿ ಆಗ್ತಾ ಆಗ್ತಾ ದೇಹದ ಮೇಲೆ ಎಷ್ಟು ಸಮಸ್ಯೆಗಳು ಬರ್ತಾ ಇದೆ. ಮಧುಮೇಹದ ಕ್ಯಾಪಿಟಲ್ ಇಂಡಿಯಾ ಆಗಿಬಿಟ್ಟಿದೆ, ವಿಚಾರ ಮಾಡಿ, ಎಲ್ಲ ಲಿಂಕ್ ಐತಲ್ರಿ. ಎಸ್, ಸುಖ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಅಂದರೆ ಎಲ್ಲ ರೀ, ಸಂತಿ ಔಷಧಿಗಳು, ನಿಮಗೆ ಬಟ್ಟೆ ಬೇಕು, ನಿಮಗೆ ಒಂದು ಈಗ ದೀಪಾವಳಿ ದಸರಾ ಬರ್ತಾ ಇದೆ ಅದಕ್ಕೆ ಏನಾದರೂ ಸಿಹಿ ಮಿಠಾಯಿ ಸ್ವೀಟು ಸ್ವೀಟಿಗೆ ತಯಾರಿಕೆ ಬೇಕು, ಅದಕ್ಕೂ ನೀವು ಆನ್ಲೈನ್, ಎಲ್ಲ ಆನ್ಲೈನ್ ಆಗಿದೆ, ನಡೆದಾಡೋದು ಕಮ್ಮಿ ಆಗಿಬಿಟ್ಟಿದೆ, ಅದರಿಂದ ಎಲ್ಲ ಸಮಸ್ಯೆಗೆ ಒಳಗಾಗ್ತಿದ್ದೇವೆ.
ಚಿಕ್ಕ ಚಿಕ್ಕ ಮಕ್ಕಳು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಏನ್ರಿಪ್ಪ ಆ ವಯಸ್ಸೇನ್ರಿ ಖಿನ್ನತೆಗೆ ಹೋಗೋದು? ಸ್ಮಾಲ್ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ನನಗೆ ಮೆಂಟಲಿ ಭಾಳ ಸ್ಟ್ರೆಸ್ ಆಗ್ತದೆ, ಭಾಳ ಸ್ಟ್ರೆಸ್ಸ. ನಾನು ನನ್ನ ಬಾಲ್ಯದಲ್ಲಿ ನೋಡೇನೆ ಎಷ್ಟೋ ಜನ ಗೌಂಡಿ ಕೆಲಸ ಸಾಯಂಕಾಲ ಮಾಡಿ ಮುಂಜಾನೆ ಸ್ಕೂಲಿಗೆ ಬರ್ತಿದ್ರು. ಈಗ ನಾನು ಹಿಂಗೆ ಹೇಳ್ತಾ ಇಲ್ಲ ಕಿ ಈಗಿನ ಹುಡುಗರಿಗೆ ಸ್ಟ್ರೆಸ್ ಇರಬಾರ್ದು. ಇದನ್ನು ಅವ್ರ ಶರೀರಕ್ಕೆ ನಡವಳಿಕೆ ಕಮ್ಮಿ ಆಗಿದೆ, ದ್ಯಾಟ್ ಈಸ್ ದ ರೀಸನ್ ಮೆಂಟಲಿ ಸ್ಟ್ರೆಸ್ ಜಾಸ್ತಿ ಆಗಿದೆ. ಸೊ ವೈದ್ಯರು ಹೇಳ್ತಾ ಇದ್ದಾರೆ ನಿಜವಾದ ಮೆಡಿಸಿನ್ ಈಸ್ ಮೂಮೆಂಟ್, ಔಷಧಿ ಶರೀರಕ್ಕೆ ಮೂಮೆಂಟೇಯ. ಸೊ ಸ್ನೇಹಿತರೆ ನೋಡಿ ಈಗ ನಿಮ್ಗೆ ಬಿಟ್ಟಿದ್ದು. ಆ ಕೃತಜ್ಞತೆಯಲ್ಲಿ ಇನ್ನೊಂದು ಇಟ್ಕೊಳ್ಳಿ, ಇಲ್ಲಿಂದ ಅಲ್ಲಿ ನಡೆಯೋಕ್ಕಾದರೂ ಕಾಲಿದೆಯಲ್ಲ, ದಯವಿಟ್ಟು ಅದಕ್ಕೂ ಧನ್ಯವಾದ ತಿಳಿಸಿ ಪ್ರಾರಂಭ ಮಾಡಿ ಕಾರ್ಯಕ್ರಮದಲ್ಲಿ. ಮುಂದೆ ಹೋಗೋಣ, ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ.

ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಈ ಒಂದು ಕಾರ್ಯಕ್ರಮದ ಇಲ್ಲಿಯವರೆಗೂ ದಯವಿಟ್ಟು ತಮ್ಮ ಸಮಯದ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ದಯವಿಟ್ಟು ಹೀಗೆ ವೇಣು ಧ್ವನಿಯನ್ನು ಪ್ರೀತಿಯಿಂದ ಕೇಳ್ತಾ ಇರಿ. ಅಂತಹ ಪ್ರೀತಿಯಿಂದ ಕೇಳ್ತಿರೋ ನಮ್ಮ ಕೇಳುಗರಲ್ಲಿ ಒಬ್ಬರು ಶೋಭಾ ಅವರು. ಶೋಭಾ ಡಬ್ಲಿ ಅವರ ಜನ್ಮದಿನವೂ ಇವತ್ತೇ. ಈ ವಿಚಾರವನ್ನು ಈಗ ತಿಳಿಸಿದ್ದಾರೆ ನಮ್ಮ ಪ್ರೀತಿಯ ವಿನಾಯಕ್ ಡಬ್ಲಿ ಅಂದರೆ ಅವರ ಪ್ರೀತಿಯ ಗಂಡ. ಸೊ ಶೋಭಾ ಡಬ್ಲಿ ಅವರೇ, ನೀವು ಯಾವುದೇ ಒಂದು ಆಧ್ಯಾತ್ಮ ಕ್ಷೇತ್ರಕ್ಕೆ ಹೋದರೇನೋ ನಮಗೆ ನೆನಪು ಮಾಡ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಅಂಥ ಒಂದು ಒಳ್ಳೆಯ ಮನಸ್ಸಿನ ನೀವು, ನಿಮಗೆ ದೇವರು ಒಳ್ಳೇದು ಮಾಡಲಿ, ನಿಮಗೂ ನಗುತ್ತಾ ನಗುತ್ತಾ ಬಾಳು ನೀವು 100 ವರ್ಷ ಎಂದು ಹೀಗೆ ಕೇಳ್ತಾ ಇರಿ ವೇಣು ಧ್ವನಿಯನ್ನು ದಿವಸ ದಿವಸ. ವಿಚ್ ಇಸ್, ನೀವು ದಿವಸ ಕೇಳ್ತೀರಾ, ಬರೀ ಕೇಳೋದಷ್ಟೇ ಅಲ್ಲ, ಏನಾದರೂ ಒಂದು ಮಾತನ್ನು ಹೇಳಿದರೆ ಅದನ್ನು ನೀವು ಪಾಲಿಸ್ತೀರಾ, ಅದು ಬಹಳ ಒಂದು ಖುಷಿ ಸಂತೋಷ ನನಗೆ ಕೊಡುತ್ತೆ. ಆ ಮುಖದ ಮೇಲೆ ನಗು, ಮನಸ್ಸಿನಲ್ಲಿ ನೆಮ್ಮದಿ, ಆ ಮನಸ್ಸಿನಲ್ಲಿ ಇರೋ ಮುಗ್ಧ ಮನಸ್ಸು ಹೀಗೆ ನಿಮ್ಮ ಜೀವನದಲ್ಲಿ ಇರಲಿ ಅಂತ ಹೇಳ್ತಾ ತಮಗೆ ಒಳ್ಳೆಯದಾಗಲಿ. ಮತ್ತೊಮ್ಮೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಾನು ಆತ್ಮೀಯ ಸ್ನೇಹಿತರೆ. ಇದಾಗಿತ್ತು ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು ನೀವು ಕೇಳ್ತಾ ಇದ್ದೀರಾ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್. ಪೈ ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ವದೆ. ಪೈಲಾಯಿನಾರ ಆಯಿ ಬಾಬಾ, ನಂತರ ಕಾಯಪಾಜೆ ನಕ್ಕಿಗಾವ್ತಾರೆ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸ್, ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು. 4ನೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನು ಸಹಾಯ ಮಾಡಿ, 4 ಜನರನ್ನು ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತನ್ನು ತಿನ್ನೋಕ್ಕೆ, ಬೊಗಸ್ ನೀರು ಕುಡಿಯೋಕ್ಕೆ, ತುಂಡು ಬಟ್ಟೆ ಸಾಕು ಮನ ಮುಚ್ಚೋಕ್ಕೆ, ಅಂಗೈ ಅಗ್ಲ ಜಾಗ ಸಾಕು ಹಾಯಾಗಿರೋಕ್ಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು. ಅದಕ್ಕೆ ಹೇಳುದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ, ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು. ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ರೈಟ್ ನಾವು ಇವತ್ತೇ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ಕೊತೋಗಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡಿ, ಮನೆಗೆ ಬಂದು ಸ್ವಂತ ತಂದೆ ತಾಯಿ ಮೇಲೆ ಒದರಾಡಮ್ಮ, ಛೇ ಛೇ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಲು ಧ್ವನಿ ಹಿದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂದರ್ಶನ ಸ್ನೇಹಿತರೆ ನಮಗಾಗಿ ಕಾನೂನು ಕಾರ್ಯಕ್ರಮ. ಎಸ್, ಈ ಒಂದು ವಿಷಯದ ಸಂಬಂಧಿ ಅಡ್ವೊಕೇಟ್ ಹಾಗೂ ಸಾಹಿತಿ ರವೀಂದ್ರ ತುಟಿಗೇರ್ ಅವರಿಗೆ ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ.
1: ನಮಸ್ಕಾರ ತಮಗೂ ಕೂಡ.
0: ಆಫ್ಕೋರ್ಸ್, ಇವತ್ತಿನ ವಿಷಯ ಕಾನೂನು. ಕಾನೂನು ಅಂತ ಹೇಳಿದ ತಕ್ಷಣ ಎಲ್ಲರೂ ಫಸ್ಟ್ ಬಹಳ ಕನ್ಫ್ಯೂಸ್ ಆಗಿಬಿಡ್ತಾರೆ, ಯಾಕೆಂದ್ರೆ ಬಹಳ ಇದೆ. ಇವತ್ತಿನ ವಿಷಯ ಮೋಟಾರ್ ವೆಹಿಕಲ್ ಆಕ್ಟ್, ಇದ್ರ ಬಗ್ಗೆ ಈ ಒಂದು ಸಂದರ್ಶನ. ಸೊ ನಡೀನಿ. ಮೋಟಾರ್ ವೆಹಿಕಲ್ ಆಕ್ಟ್ ಅಂದ್ರೆ ಏನು, ಅದರ ಮಹತ್ವ ಪ್ಲೀಸ್ ತಿಳಿಸಿ.
1: ಕಾನೂನು ಅಂದಮೇಲೆ ಕಾನೂನು ತಿಳ್ಕೊಳ್ಳೋದೇ ಬಹಳ ಕ್ಲಿಷ್ಟಕರ. ಅದಕ್ಕೆ ಆ ಕಾನೂನನ್ನು ತಿಳಿದುಕೊಳ್ಳೋ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಮೋಟ್ರ್ ವಾಹನ ಅಂತಂದಮೇಲೆ ಆ ಮೋಟ್ರ್ ವಾಹನಕ್ಕೆ ಸಂಬಂಧಿಸಿದಂಥ ಒಂದು ಮಾಲೀಕತ್ವ ಅಂತ ಬರುತ್ತೆ, ಓನರ್ಶಿಪ್ಪು. ಹಾಗೆಯೇ ಚಾಲನೆ, ಆ ಮೋಟ್ರ್ ವೆಹಿಕಲ್ ಇಟ್ಕೊಂಡ ಮೇಲೆ ಅದನ್ನು ಚಾಲನೆ ಮಾಡಬೇಕಲ್ಲ, ಹಾಗೆ ಇಟ್ಕೊಂಡು ಇರಲಿಕ್ಕಾಗಲ್ಲ. ಅದಾದಮೇಲೆ ಅದರ ಉಪಯೋಗ, ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು, ರಸ್ತೆ ಮೇಲೆ ಚಲಾಯಿಸಬೇಕಾದ್ರೆ ಯಾವ ರೀತಿಯಾದಂಥ ಒಂದು ನಿಯಮಗಳಿದೆ, ಅದ್ರ ಬಗ್ಗೆಯೂ ಕೂಡ ನಾನು ಇಲ್ಲಿ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮಾಲೀಕತ್ವ ಇರ್ಬೋದು, ಚಾಲನೆ ಇರ್ಬೋದು, ಹಾಗೂ ಉಪಯೋಗಕ್ಕೆ ಇರುವಂಥ ಈ ವಾಹನ ಇರ್ಬೋದು, ಇದಕ್ಕೆ ಸಂಬಂಧಪಡುವಂಥ ಒಂದು ನಿಯಂತ್ರಣ. ಆ ನಿಯಂತ್ರಣ ಯಾವ ರೀತಿಯಾಗಿ ಆಗಬೇಕು, ಆ ನಿಯಂತ್ರಣಕ್ಕೆ ಯಾವ ರೀತಿಯಾದಂಥ ಒಂದಿಷ್ಟು ನಿರ್ಬಂಧಗಳಿದೆ ಕಾನೂನು ಅಡಿಯೊಳಗೆ, ಅದರ ಬಗ್ಗೆ ಒಂದು ಕಾನೂನು ಚೌಕಟ್ಟು ಅನ್ನು ಏನು ಮಾರ್ಪಾಡು ಮಾಡಿದರು, ಅದು 1988 ಮೋಟ್ರು ವಾಹನಗಳ ಅಧಿನಿಯಮ ಅದನ್ನು ಜಾರಿಗೆ ತಂದರೂ ಕೂಡ 2019 ಸಾಕಷ್ಟು ವಿಚಾರಗಳನ್ನು ವಿಷಯಗಳನ್ನು ನಿಯಮದಡಿಯಲ್ಲಿ ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿಗಳನ್ನು ಮಾಡಿಕೊಂಡು ಈ ನಿಯಮವನ್ನು ಮುಂದುವರಿಸಿದರು 2019. ಹಾಗೆ ಅದರಲ್ಲಿ ಬರುವಂಥ ಪ್ರಮುಖವಾದಂಥ ವಿಚಾರಗಳಂತಂದರೆ, ಯಾವುದೇ ವ್ಯಕ್ತಿ ಒಂದು ವಾಹನವನ್ನು ರಸ್ತೆ ಮೇಲೆ ಚಲಾಯಿಸಬೇಕಾದರೆ ಅವನಿಗೆ ಲೈಸೆನ್ಸ್ ಇರಬೇಕಾಗ್ತದೆ, ಅಂದರೆ ಚಲನಾ ಅಧಿಕೃತವಾದಂಥ ಚಲನಾ ಲೈಸೆನ್ಸ್ ಇರಬೇಕಾಗ್ತದೆ. ಹಾಗೆಯೇ ಅದನ್ನು ಸಾರ್ವಜನಿಕವಾಗಿ ಓಡಾಡಿಸ್ಬೇಕಲ್ಲ, ಅದಕ್ಕೆ ಒಂದಿಷ್ಟು ನಿರ್ಬಂಧಗಳು ಬೇಕು. ಇನ್ನು ಯಾವ ರೀತಿಯಾಗಿ ನಿರ್ಬಂಧಗಳು ಬೇಕು, ಅದಕ್ಕೆ ಯಾವ ರೀತಿಯಾದಂಥ ವಯಸ್ಸು ಬೇಕು, ಎಷ್ಟು ವಯೋಮಿತಿಗಳು ಅಂದರೆ ವ್ಯಕ್ತಿಗಳು ಆ ಮೋಟ್ರ್ ವಾಹನವನ್ನು ಚಾಲನೆಯನ್ನು ಮಾಡ್ಬೋದು ಅಂಥೇಳಿ. ಹಾಗೆಯೇ ಈ ಪ್ರತಿಯೊಬ್ಬರು ವಾಹನದ ಮಾಲಕರೇನಿರ್ತಾರೆ, ಆ ವಾಹನದ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡ್ತಕ್ಕದ್ದು, ರಿಜಿಸ್ಟ್ರೇಷನ್ನು ಬಹಳ ಕಂಪಲ್ಸರಿ ಇದೆ, ಮ್ಯಾಂಡೇಟರಿ ಇದೆ. ಅದಕ್ಕೆ ಅದನ್ನು ಕಡ್ಡಾಯವಾಗಿ ನೋಂದಣಿಯನ್ನು ಮಾಡ್ತಕ್ಕದ್ದು, ನೋಂದಣಿ ಮಾಡದೇ ಆ ವಾಹನವನ್ನು ರಸ್ತೆಗೆ ತರತಕ್ಕದ್ದಲ್ಲ ಅನ್ನುವಂಥದ್ದು ನಿಯಮ ಬಹಳ ಸ್ಪಷ್ಟವಾಗಿದೆ. ಹಾಗೆ ಪ್ರತಿಯೊಬ್ಬರು ಮೋಟ್ರ್ ವಾಹನಕ್ಕೆ ಸಂಬಂಧಿಸಿದಂತೆ ವಿಮಾ ಪ್ರಮಾಣ ಪತ್ರ ಅಂದರೆ ಇನ್ಶೂರೆನ್ಸ್ ಮಾಡ್ತಕ್ಕದ್ದು, ಅದು ಸಹಿತ ಮ್ಯಾಂಡೇಟರಿ ಇದೆ, ಕಂಪಲ್ಸರಿ ಇದೆ. ಯಾರೇ ಒಬ್ಬರು ಈ ವಾಹನಗಳನ್ನು ಲೈಸೆನ್ಸ್ ಇಲ್ಲದೆ ಚಲಾಯಿಸಿದರೆ ಅದಕ್ಕೆ ಶಿಕ್ಷಾರ್ಹ ಅಪರಾಧ ಇದೆ. ಹಾಗೆಯೇ ಯಾರು ಕೂಡ ಕಡ್ಡಾಯವಾಗಿ ಅದನ್ನು ನೋಂದಣಿ ಮಾಡದೇ ರಸ್ತೆಗೆ ಚಲಾಯಿಸಿದರೆ ಅದಕ್ಕೂ ಕೂಡ ಕಾನೂನು ಅಡಿಯೊಳಗೆ ದಂಡ ಮತ್ತು ಶಿಕ್ಷೆ ಪ್ರಮಾಣ ಇದೆ. ಹಾಗೆ ವಿಮಾ ಅಂದರೆ ಇನ್ಶೂರೆನ್ಸ್ ಇಲ್ಲದೇ ಸಾಕಷ್ಟು ಜನರು ಚಲಾನೆ ಮಾಡ್ತಾ ಇರ್ತಾರೆ, ಯಾಕಂದರೆ ಇನ್ಶೂರೆನ್ಸ್ ಮುಗಿದಿದ್ದೇ ಗೊತ್ತಿರಂಗಿಲ್ಲ ಅವ್ರಿಗೆ, ರಿನ್ಯೂ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಮಾಹಿತಿನೇ ಇರಂಗಿಲ್ಲ. ಎಷ್ಟೋ ಸಲ ಈ ರಿನ್ಯೂವಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಂದರೆ ಇದೇ ಎಕ್ಸ್ಪೈರಿನಾಗತ್ತಲ್ಲ, ಆ ಎಕ್ಸ್ಪೈರಿ ಆದ ತಕ್ಷಣ 30 ವರೆಗೇನೂ ಸಹಿತ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಆದರೆ ಮಾಡ್ಕೊಳ್ಳಂಗಿಲ್ಲ. ಅದಕ್ಕೆ ಇನ್ಶೂರೆನ್ಸು ಮಾಡ್ಕೊಳ್ಳೋದು ಬಹಳ ಕಡ್ಡಾಯವಾಗಿದೆ.
0: ಈಗ ಇಷ್ಟೆಲ್ಲ ವಿಷಯಗಳು, ಈ ಮೋಟಾರ್ ವೆಹಿಕಲ್ ವಾಹನ ಅಂತ ಬಂದ ತಕ್ಷಣ ವಾಹನದಲ್ಲಿ ಕುಳಿತುಕೊಳ್ಳುವ ಮುಂಚೆ 2-wheeler ಆಗಲಿ 4-wheeler ಆಗಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬಹಳ ಮುಖ್ಯ, ಬಿಕಾಸ್ ಜನರಿಗೆ ಅದು ಅರಿವಾಗಿರಲೇಬೇಕು. ಆ್ಯಂಡ್ ಆ ಡಾಕ್ಯುಮೆಂಟ್ಸ್ ಮಹತ್ವ, ಈಗ ನೀವು ಇನ್ಶೂರೆನ್ಸ್ ಅಂತ ಹೇಳಿದೆ ಒಂದು, ಅದು RC ಅಂತ ಬರುತ್ತೆ, ಇನ್ನೊಂದು ಏನದು ಎಮಿಷನ್ನು ಅಂತ ಹೇಳ್ತಾರೆ. ಸೊ ಪ್ಲೀಸ್ ಸರ್, ಆನ್ ದ ಹೋಲ್ ಹೇಳಿ ಪ್ಲೀಸ್.
1: ಮೊದಲೇದ್ದು ಬೇಕಾಗಿರೋದು ಡ್ರೈವಿಂಗ್ ಲೈಸೆನ್ಸ್, ಅದಾದಮೇಲೆ ಬೇಕಾಗಿರೋದು ಕಡ್ಡಾಯವಾಗಿ ನೋಂದಣಿ ಮಾಡ್ತಕ್ಕದ್ದು RC ಬುಕ್. ಅಂದರೆ RC ಓನರ್ ಅಂತ ಏನು ಹೇಳ್ತದಲ್ಲ, ಅವ್ರಿಗೆ RC ಬುಕ್ ಅಂತ ಕೊಡ್ತಾರೆ, RC ಬುಕ್ ಅಂತೂ ಕಂಪಲ್ಸರಿ ಇಟ್ಕೊಳ್ಳೇಬೇಕು. ಹಾಗೆಯೇ ಇನ್ಶೂರೆನ್ಸ್ ಪರ್ಟಿಕ್ಯುಲರ್ಸು, ಇನ್ಶೂರೆನ್ಸ್ ಪಾಲಿಸಿ ಇರುತ್ತಲ್ಲ, ಆ ಪಾಲಿಸಿಯನ್ನು ಕೂಡ ಇಟ್ಕೊಳ್ಬೇಕು. ಹಾಗೆ ವಾಹನದ ಈ ಎಮಿಷನ್ ಟೆಸ್ಟು, ಆ ಎಮಿಷನ್ ಟೆಸ್ಟನ್ನು ಮಾಡಿಸಿರುವಂಥ ಒಂದು ಕಾಪಿಯನ್ನು ಕೂಡ ನಮ್ಮ ಜೊತೆಗೆ ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ಇವೆಲ್ಲ ಕೂಡ ಇಲ್ಲದೇ ನಾವು ಗಾಡಿನೇ ಚಲಾಯಿಸಬಾರ್ದು ಅನ್ನುವಂಥದ್ದು.
0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋರು ಬಹಳಷ್ಟು ಜನರು ನೋಡಿ, ಈ ಟೆಂತ್ ಆದ ತಕ್ಷಣ ನೈನ್ತ್ ಏಟ್ನಲ್ಲಿಯೇ ವಾಹನ ಚಲಾಯಿಸಲಿಕ್ಕೆ ಆರಂಭ ಮಾಡ್ತಾರೆ. ಬಟ್ ಕೇಳುಗರಿಗೆ ಅಫ್ಕೋರ್ಸ್ ಲೀಗಲ್ ಏಜ್ ಯಾವುದು ವಾಹನ ಚಲಾಯಿಸೋದು, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳಿಸಿ.
1: ಈಗ ಚಾಲನಾ ಲೈಸೆನ್ಸ್ ಪಡೆಯಬೇಕಾದ್ರೆ ಅದಕ್ಕೆ ಇರಬೇಕಾದಂಥ ವಯೋಮಿತಿ, ಆ ವಯೋಮಿತಿ ಏನಿರ್ಬೋದು ಅಂತಂದರೆ ಗೇರ್ ಇಲ್ಲದೇ ಇರುವಂಥ ವಾಹನ ಅಂದರೆ ನಾನ್ ಗೇರ್ ವೆಹಿಕಲ್ಸ್. ಆ ನಾನ್ ಗೇರ್ ವೆಹಿಕಲ್ಸು ಚಲಾಯಿಸಿ ಅಂದರೆ ಮೋಟ್ರ್ ಸೈಕಲ್ಗಳನ್ನು ಚಲಾಯಿಸಬೇಕಾದ್ರೆ ಆ ಪಾಲಕರ ಸಮ್ಮತಿಯನ್ನು ಪಡೆದುಕೊಂಡು, ಯಾಕಂದರೆ ಮಕ್ಕಳು ಚಿಕ್ಕವರು ಇರ್ತಾರೆ, ಅವರೇ ಏನಾದರೂ ಆದರೆ ಅಂದರೆ ನೀವು ಹೇಳಿದ್ರಿ ಈಗ ಟೆಂತು ಅಥವಾ ಅದಕ್ಕಿಂತ ಅಂದರೆ
0: ಆಸಕ್ತಿ ಸರ್ ಬಂದೇ ಬರುತ್ತೆ ಓಡಿಸ್ಬೇಕು ಕಾರು ಬೈಕು ಅಂತ.
1: ಹೌದು, ಅಂಥ ಏನು ಮಕ್ಕಳಿರ್ತಾರೆ ಅವರೇನಾದರೂ ಆ ವೆಹಿಕಲನ್ನು ಚಲಾಯಿಸಿಬಿಟ್ರೆ ಏನಾದರೂ ಅಪಘಾತ ಆಯಿತು ಏನಾದರೂ ಆಯ್ತಂದರೆ ಅದಕ್ಕೆ ಶಿಕ್ಷೆ ಏನಿದೆ ಆ ಮಕ್ಕಳಿಗೆ ಕೊಡೋಂಗಿಲ್ಲ ಶಿಕ್ಷೆ, ಆ ತಂದೆ ತಾಯಿ ಪಾಲಕರಿಗೆ ಕೊಡ್ತಾರೆ. ಅಂದರೆ ವೆಹಿಕಲ್ ಯಾರ ಹೆಸರಲ್ಲಿ ಇರುತ್ತಲ್ಲ ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಮಕ್ಕಳು ಅವ್ರಿಗೆ ಏನು ತಿಳಿಯದಂಥ ಮಕ್ಕಳು ಅಂದರೆ ಭಾಳ ಪರಿಶುದ್ಧ ಇರುವಂಥ ಅಂದರೆ ತಿಳುವಳಿಕೆ ಇರದೇ ಇರುವಂಥ ಮಕ್ಕಳು ಅವ್ರಿಗೆ ನಾವು ಕಾನೂನನ್ನು ಅಂದರೆ ಪರಿಜ್ಞಾನ ಅಂತರೂ ಕೊಡಲೇಬೇಕು. ಕಾನೂನು ಕೆಲವೊಂದು ಕಾನೂನುಗಳನ್ನಾದರೂ ನಾವು ಕನಿಷ್ಠ ಕಾನೂನು ಅಂತಂತೀವಿ, ಜನಸಾಮಾನ್ಯರಿಗೆ ಕನಿಷ್ಠ ಕಾನೂನುಗಳಾದರೂ ಬೇಕು. ಮಕ್ಕಳಿಗೆ ಈ ರೀತಿಯಾದಂಥ ಕಾನೂನುಗಳು ತಮ್ಮ ಏನು ಪಠ್ಯ ಇದರೊಳಗೇ ಕ್ರಮದಲ್ಲೇ ಅಳವಡಿಸ್ಬೇಕು ಅನ್ನೋಂಥದ್ದು ನಂದು ವಿಚಾರ.
0: ಬಹಳ ಉತ್ತಮವಾಗಿ ಹೇಳಿದ್ರಿ.
1: ಯಾಕಂತಂದರೆ 16-18 ವಯೋಮಿತಿ ಇರುವಂಥ ಏನು ಮಕ್ಕಳಿರ್ತಾರೆ ಅವರು ಗೇರ್ ಇಲ್ಲದೆ ಇರುವಂಥ ಮೋಟ್ರ್ ವೆಹಿಕಲನ್ನು ಚಲಾಯಿಸ್ಬೋದು. ಇನ್ನು 18 ಅಂದರೆ 18 ಅಥವಾ 18 ಹೆಚ್ಚು ಇರುವಂಥ ವಯೋಮಿತಿಯ ಮಕ್ಕಳು ಇರ್ಬೋದು ಅಥವಾ ಯಾರೋ ಇರ್ಬೋದು ಸಾರ್ವಜನಿಕರು, ಅವರು ಲಘು ಹಗುರ ವಾಹನ ಅಂದರೆ LMV ಅಂತೀವಿ, ಆ LMVನ ಅಂದರೆ ಅದರಲ್ಲಿ ಕಾರ್ ಬರ್ಬೋದು ಅಥವಾ ಮತ್ತೆ ಅಂದರೆ 2-wheeler ಬರ್ಬೋದು, ಅಂದರೆ ಗೇರ್ ಇರುವಂಥ ವಾಹನಗಳಿರ್ಬೋದು, ಆ ರೀತಿಯ ವಾಹನಗಳನ್ನು 18 ನಂತರ ಇರುವಂಥ ವಯೋಮಿತಿ ಇರುವಂಥ ಜನ ಚಲಾಯಿಸ್ಬೋದು. ಇನ್ನು 20 ನಂತರ ಅಂದರೆ 20 ಹೆಚ್ಚು ಇರುವಂಥ ವಯೋಮಿತಿ ಇರುವಂಥ ಒಂದು ಜನರು ಸಾರಿಗೆ ವಾಹನವನ್ನು ಚಲಾಯಿಸಬೇಕಾದ್ರೆ ಅಂದರೆ ಹೆವಿ ವೆಹಿಕಲ್ಸ್ ಅಂತ ಏನು ಬರುತ್ತೆ ಆ ವೆಹಿಕಲನ್ನು ಅಂದರೆ ಸಾರಿಗೆ ವಾಹನವೂ ಇರ್ಬೋದು ಅಥವಾ ಇನ್ನಿತರ ವಾಹನಗಳನ್ನು ಇರ್ಬೋದು, ಅದನ್ನು ಆ ವಾಹನಗಳಿಗೆ ಏನಾದರೂ ನಾವು ಲೈಸೆನ್ಸ್ ಪಡಿಬೇಕಾದ್ರೆ ಅದಕ್ಕೆ 20 ಹೆಚ್ಚಿರಬೇಕು. ಅಂದರೆ ಇದಕ್ಕೆ ಈ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ವೆಹಿಕಲ್ಗಳು ಎಷ್ಟು ಥರ ಇದೆ ಅನ್ನುವಂಥದ್ದು ನಾವು ಮೊದಲು ತಿಳ್ಕೊಳ್ಬೇಕು. ವೆಹಿಕಲ್ ಎಷ್ಟು ಥರ ಇದೆ, ಯಾವ್ಯಾವ ರೀತಿಯಾದಂಥ ವೆಹಿಕಲ್ ಇದೆ ಅಂತ ಹೇಳಿದರೆ ಮಾತ್ರ ಈ ವಯೋಮಿತಿಯನ್ನು ನಾವು ತಿಳಿದುಕೊಳ್ಳಿಕ್ಕೆ ಬಹಳ ಅಂದರೆ ಈಸಿ ಆಗುತ್ತೆ, ಅದಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಅದರ ಪ್ರಕಾರ ಹೇಳಬೇಕಂತಂದರೆ ಈ ಗೇರ್ ಇಲ್ಲದೇ ಇರುವಂಥ ವಾಹನಗಳಿರುತ್ತೆ, ನಾನ್ ಗೇರ್ ವೆಹಿಕಲ್ಸ್, ಆಮೇಲೆ ಗೇರ್ ಇರುವಂಥ ವಾಹನಗಳಿರುತ್ತೆ ಅಂದರೆ ಗೇರ್ ಇರುವಂಥ ಮೋಟ್ರ್ ಸೈಕಲ್ಗಳು, ಹಾಗೆಯೇ ಅಶಕ್ತ ವಾಹನ ಅಂದರೆ ಅಶಕ್ತರ ವಾಹನಗಳು ಅಂದರೆ ಎಷ್ಟೋ ಸಂದರ್ಭದೊಳಗೆ ದೈಹಿಕವಾಗಿ ಅಂಗವಿಕಲತೆ ಇರುತ್ತೆ, ಆ ಅಂಗವೈಫಲ್ಯ ಇರುವಂಥ ಅಂದರೆ ಡಿಸೇಬಲ್ ಪರ್ಸನ್ಸು ಅವ್ರಿಗೆ ಉಪಯೋಗಕ್ಕೆ ಇರುವಂಥ ಒಂದು ವಿನ್ಯಾಸಗೊಳಿಸಿರುವಂಥ ಒಂದು ವಾಹನ, ವಿಶೇಷವಾಗಿ ವಿನ್ಯಾಸಗೊಳಿಸಿರುವಂಥ ಒಂದು ವಾಹನವನ್ನು ಅಂದರೆ 3-wheeler ಮಾಡ್ಕೊಂಡಿದ್ದಾರೆ. 2-wheeler ಏನಿರುತ್ತೆ ಅದೇ 3-wheeler ಮಾಡ್ಕೊಂಡಿರ್ತಾರೆ. ಅಂದರೆ ಪೋಲಿಯೋ ಆಗಿರುತ್ತೆ ಅಥವಾ ಊನ ಆಗಿರ್ತದೆ ಕಾಲಿಗೆ ಅಥವಾ ಕೈಗೆ, ಅಂಥವರು ಸ್ಪೆಷಲ್ಲಾಗಿ ಒಂದು ವಿನ್ಯಾಸಗೊಳಿಸಿಕೊಂಡಿರ್ತಾರೆ. ಈಗ ಕಾರ್ ಚಲಾಯಿಸುವಾಗ ಕಾಲಿನಲ್ಲಿ ಗೇರ್ ಇರೋಂಗಿಲ್ಲ, ಅವರಿಗೆ ಕೈಯಲ್ಲೇ ಗೇರ್ ಮಾಡ್ಕೊಂಡಿರ್ತಾರೆ, ಸ್ಪೆಷಲಾಗಿ ವಿನ್ಯಾಸ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅಂಥವ್ರಿಗೆ ಏನು ಲೈಸೆನ್ಸ್ ಕೊಡಬೇಕಾಗತ್ತಲ್ಲ ಅದು ಅಶಕ್ತರ ವಾಹನ ಅಂತಂತೀವಿ. ದ್ಯಾಟ್ ವೆಹಿಕಲ್ಸ್ ಆಲ್ಸೋ ಪರ್ಮಿಸಬಲ್ ಆನ್ ದ ರೋಡ್ ಅನ್ನುವಂಥ ವಿಚಾರ. ಹಾಗೆ ಲಘು ಮೋಟಾರ್ ವಾಹನ ಅಂದರೆ 7,500 kg ಹೆಚ್ಚು ಇರುವಂಥ ವಾಹನಗಳು ಅಂದರೆ ಅವು

ಬೇಕಾದರೆ 20 ವರ್ಷ ದಾಟಿರಬೇಕು. ಹಾಗೆ ರಸ್ತೆ ಉರುಳುಗಳು ಅಂತ ಇರುತ್ತೆ, ಅಂದರೆ ರೋಡ್ ರೋಲರ್ಸ್, ಅವನು ಕೂಡ ಚಾಲನಾ ಲೈಸೆನ್ಸ್ ಪಡಿಬೇಕಾದ್ರೆ ಅದಕ್ಕೊಂದು ಸ್ಪೆಷಲ್ ಪ್ರೊವಿಷನ್ ಇಟ್ಟಿದ್ದಾರೆ. ಹಾಗೆ ನಿರ್ದಿಷ್ಟ ವರ್ಣನೆ ಯಾವ ರೀತಿಯಾಗಿ ಈ ಕಾನೂನಿನಲ್ಲಿ ಯಾವುದು ಕೊಟ್ಟಿಲ್ಲ, ಅದನ್ನು ಬಿಟ್ಟು ಟೈಮ್ ಟು ಟೈಮ್ ಗೌರ್ಮೆಂಟ್ ಯಾವ ನಿರ್ದಿಷ್ಟ ಅಂದರೆ ಯಾವ ರೀತಿಯಾದಂಥ ಒಂದು ವಾಹನಗಳನ್ನು ರಸ್ತೆಗೆ ಬಿಡ್ತಾರೆ ಅಥವಾ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ, ಅಂಥ ವಾಹನ ಚಲಾಯಿಸ್ಲಿಕ್ಕೂ ಕೂಡ ಚಾಲನಾ ಲೈಸೆನ್ಸ್ ಪಡೆಯೋದು ಮಹತ್ವದ್ದಾಗಿರುತ್ತೆ. ಯಾಕಂದರೆ ಚಾಲನಾ ಲೈಸೆನ್ಸ್ ಪಡೆದೆ ಯಾವುದೇ ವಾಹನವನ್ನು ಈಗೇನು ಹೇಳಿದೆ 7 ವಿಧವಾದಂಥ ವಾಹನಗಳನ್ನು, ಆ 7 ವಿಧವಾದಂಥ ವಾಹನಗಳನ್ನು ಲೈಸೆನ್ಸ್ ಇಲ್ಲದೆ ಹೊಡೆದರೆ ಚಲಾಯಿಸಿದ್ದೇ ಆದರೆ ಅವ್ರಿಗೆ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತು ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ನನ್ನ ಮುಂದಿನ ಪ್ರಶ್ನೆ ಅಮೆಂಡ್ಮೆಂಟ್ಸ್. ಈ ಅಮೆಂಡ್ಮೆಂಟ್ಸ್ಗಳ ಬಗ್ಗೆ ಪ್ಲೀಸ್ ಸ್ವಲ್ಪ ತಿಳಿಸಿ. ಆ್ಯಂಡ್ ಅದರಲ್ಲಿ ತಿದ್ದುಪಡಿಕೆ ಯಾಕಾಯಿತು, ಅದರ ಕಾರಣ ಪ್ಲೀಸ್. ಎಸ್ ಸರ್,
2: ಮೋಟರ್ ವಾಹನ ಕಾಯ್ದೆ ಅಂದಮೇಲೆ ನಮಗೆ ಗಮನಕ್ಕೆ ಬರೋದು 1988 ಕಾಯ್ದೆ. ಆದರೆ 2019 ಕೂಡ ಸಾಕಷ್ಟು ತಿದ್ದುಪಡಿಗಳಾದವು, ಅಮೆಂಡ್ಗಳು ಆದವು. ಅಂದರೆ ಅದು ಟೈಮ್ ಟು ಟೈಮು ಕೆಲವೊಂದು ವಿಚಾರಕ್ಕೆ ಸಂಬಂಧಪಡುವ ಹಾಗೆಯೇ ಅಮೆಂಡ್ಮೆಂಟ್ ಆಗಿದೆ. ಅದು ಎಲೆಕ್ಟ್ರಿಕ್ ಬೈಕ್ ಇರ್ಬೋದು, ವಾಹನಗಳಿರ್ಬೋದು, ಹಾಗೆ ಈ ಸಿಲಿಂಡರ್ ವಾಹನಗಳಿರ್ಬೋದು. ಅಂದರೆ ಹಿಂಗೆ ಬೇರೆ ಬೇರೆ ಟೈಪ್ ವಿಧವಾದಂಥ ವಾಹನಗಳು ಬಂದ ತಕ್ಷಣ ಅದಕ್ಕೆ ಅನುಗುಣವಾಗಿ ಕೆಲವೊಂದು ತಿದ್ದುಪಡಿಗಳು ಆದವು. ಆಕ್ಸಿಡೆಂಟ್ ಆದಮೇಲೆ ಅದಕ್ಕೆ ಸಂಬಂಧಪಡುವಂಥ ಒಂದು ಕಾನೂನು ಏನಿದೆ ಅಂಥೇಳಿ ನಾವು ತಿಳ್ಕೊಳ್ಳಿಕ್ಕೆ ಬಹಳ ಅಂದರೆ ಇಂಟ್ರೆಸ್ಟೆಡ್ ಇರ್ತೀವಿ. ಆದರೆ ಮೋಟ್ರ್ ವಾಹನ ಕಾಯ್ದೆ ಅಂತ ಬಂದ ಮೇಲೆ ಮೋಟ್ರ್ ವಾಹನ ಕಾಯ್ದೆ ಪ್ರಾರಂಭ ಆಗಿರೋದನ್ನೇ 1914ರ ಕಾನೂನನ್ನು ರದ್ದು ಮಾಡಿದರು. 1914ರ ಕಾನೂನು ರದ್ದಾದಮೇಲೆ ಮೋಟರ್ ವೆಹಿಕಲ್ ಆ್ಯಕ್ಟ್ 1934ರಲ್ಲಿ ಒಂದು ಕಾನೂನನ್ನು ಜಾರಿಗೆ ತಂದರು. 1934ರ ಕಾನೂನು ಕೂಡ ರದ್ದು ಮಾಡಿದರು. ಅದಾದಮೇಲೆ ಅದನ್ನು ರಿಪೀಲ್ ಮಾಡಿದ ತಕ್ಷಣ 1988ರ ಕಾನೂನು ತಂದರು. ಆ 1988ರ ಕಾನೂನಕ್ಕೆ ಮಹತ್ವದ ಸಾಕಷ್ಟು ತಿದ್ದುಪಡಿಗಳನ್ನು ತಂದ ತಕ್ಷಣ ಅದರಲ್ಲಿ 5 ಅಮೆಂಡ್ಮೆಂಟ್ ಮಾಡ್ತಾರೆ. 5 ತಿದ್ದುಪಡಿಗಳನ್ನು ತರ್ತಾರೆ. 1994ರಲ್ಲಿ 1 ತಿದ್ದುಪಡಿ ತಂದರೆ 2000, 2001, 2015 ಹಾಗೂ ಲೇಟೆಸ್ಟ್ ಅಮೆಂಡ್ಮೆಂಟ್ ಏನಿದೆ 2019 ಇದೇ ಬಹಳ ಮಹತ್ವದ್ದು. ಈ 5 ತಿದ್ದುಪಡಿ ಮಾಡಿರುವಾಗ ಅದಕ್ಕೆ ಅನುಗುಣವಾಗಿ ಅಂದರೆ ಕಾನೂನು ಒಂದೇ ಥರ ಇರೋಂಗಿಲ್ಲ, ಜನರ ಅನುಗುಣವಾಗಿ ಕಾನೂನನ್ನು ಮಾರ್ಪಾಡು ಮಾಡಬೇಕಾಗುತ್ತೆ. ಅದಕ್ಕೆ ಅನುಗುಣವಾಗಿ ಈ 5 ಅಮೆಂಡ್ಮೆಂಟನ್ನು ತರಲಾಗುತ್ತೆ.

0: ಕಮೆನ್ಸ್ಮೆಂಟು 1 ಸೆಪ್ಟೆಂಬರ್ 2019 ಆಗಿರೋದು. ಆದರೆ ಮೋಟ್ರ್ ವೆಹಿಕಲ್ ಕಾನೂನು ಏನಿದೆ ಅದನ್ನು ಜಾರಿಗೆ ತಂದಿರೋದು 1988 ಅಂದರೆ 1 ಜುಲೈ 1988 ಅವಾಗ ಜಾರಿಗೆ ತಂದರು. ಇದು ಜಾರಿಗೆ ತರಬೇಕಾದ್ರೆ ಹಿಂದಿನ ಕಾಯ್ದೆಗಳನ್ನು ರದ್ದು ಮಾಡಬೇಕಲ್ಲ, ಹಿಂದಿನ ಎಲ್ಲ ಕಾಯ್ದೆಗಳನ್ನು ರದ್ದು ಮಾಡಿದ ಮೇಲೇ ಹೊಸ ಕಾಯ್ದೆಯನ್ನು ಜಾರಿಗೆ ತರಬೇಕಾಗುತ್ತೆ. ಅದಕ್ಕೆ ಹಿಂದಿನ ಕಾನೂನನ್ನು ರದ್ದು ಮಾಡಿದರು, ಮುಂದಿನ ಕಾನೂನನ್ನು ಜಾರಿಗೆ ತಂದರು. ಅದಕ್ಕೆ ಜಾರಿಗೆ ತರಬೇಕಾದ್ರೆ ಸಾಕಷ್ಟು ನಿಯಮಗಳನ್ನು ದಾಖಲಿಸ್ಕೊಂಡ್ರು, ನಿಯಮಾವಳಿಗಳನ್ನು ತಗೊಂಡ್ರು. ಅದರಲ್ಲಿ ಯಾವ್ಯಾವ ವೆಹಿಕಲ್ ಬರುತ್ತೆ, ಯಾವ್ಯಾವ ವಯೋಮಿತಿಯ ಜನ ವೆಹಿಕಲ್ಗಳನ್ನು ಚಲಾಯಿಸಬೇಕಾಗತ್ತೆ, ಹಾಗೆ ಅವರಿಗೆ ಕಲಿಕಾ ಲೈಸೆನ್ಸ್ ಯಾವ ರೀತಿ ಬೇಕಾಗತ್ತೆ, ಪರ್ಮನೆಂಟ್ ಲೈಸೆನ್ಸ್ ಯಾವ ರೀತಿ ಬೇಕಾಗತ್ತೆ, ಈ ರೀತಿಯಾದಂಥ ಎಲ್ಲ ಕಾನೂನು ಅಡಕವಾಗಿರುವಂಥ ಅಂಶಗಳನ್ನು ತೆಗೆದುಕೊಂಡು ಕಾನೂನನ್ನು ಮಾರ್ಪಾಡು ಮಾಡಲಾಯಿತು.
1: ಸರ್, ಈಗ ಭಾರತ ದೇಶದಲ್ಲಿ ಮೋಟರ್ ವೆಹಿಕಲ್ ಆ್ಯಕ್ಟ್ ಸಂಬಂಧಪಟ್ಟಂತಹ ಕಾನೂನುಗಳು ಅವು ಯಾವುವು, ಅದರ ಬಗ್ಗೆ ತಿಳಿಸಿಕೊಡಿ.
0: ಈ ಮೋಟರ್ ವಾಹನ ಚಾಲನೆಗೆ ಸಂಬಂಧಿಸಿದಂತೆ ಅಥವಾ ನೋಂದಣಿಗೆ ಸಂಬಂಧಿಸಿದಂತೆ ಅಥವಾ ವಿಮೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತನಾಡ್ತಾ ಇದ್ದೀವಿ. ಈಗ ಭಾರತದಲ್ಲಿ ಈ ಮೋಟರ್ ವಾಹನಗಳ ಬಗ್ಗೆ ಎಷ್ಟೊಂದು ಕಾನೂನುಗಳಿದೆ ಅಂತಂದರೆ, ನಾವು ಸಾಮಾನ್ಯವಾಗಿ ನಾವು ಬರೀ ಮೋಟರ್ ವೆಹಿಕಲ್ ಆ್ಯಕ್ಟ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇರ್ತೀವಿ. ಫೆಟಲ್ ಆಕ್ಸಿಡೆಂಟ್ ಆ್ಯಕ್ಟ್ ಅಂತ ಬಂತು, ಫೆಟಲ್ ಆಕ್ಸಿಡೆಂಟ್ ಆ್ಯಕ್ಟ್ ಅಂತ ಅಂದರೆ 1855 ಅಂದರೆ ಅದರಲ್ಲಿ ಹಿಟ್ ಆ್ಯಂಡ್ ರನ್ ಬರ್ಬೋದು ಅಥವಾ ಮತ್ತು ಬೇರೆ ಬೇರೆ ಕಾಯ್ದೆಗಳು ಬರ್ಬೋದು ಈ ರೀತಿಯಾದಂಥದ್ದು. ಆಮೇಲೆ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆ್ಯಕ್ಟ್ 1950 ಬಂತು, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆ್ಯಕ್ಟ್. ಹಾಗೆಯೇ ನ್ಯಾಷನಲ್ ಹೈವೇ ಆ್ಯಕ್ಟು 1956 ಬಂತು. ಅಂದರೆ ನಮ್ಮಲ್ಲಿ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆಯಿಂದನೇ ಈ ಮೋಟರ್ ವಾಹನಗಳ ಬಗ್ಗೆ ಕಾನೂನುಗಳಿದೆ ಅನ್ನುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿದೆ. ಹಾಗೆ ಮೋಟರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆ್ಯಕ್ಟ್ ಬಂತು, ಅವರಿಗೆ ವರ್ಕರ್ಸಿಗೆ ಯಾವ ರೀತಿಯಾದಂಥ ಒಂದು ಹಕ್ಕುಗಳನ್ನು ನೀಡಲಾಗಿದೆ ಅನ್ನುವಂಥ ಅಡಕವಾದಂಥ ಅಂಶಗಳನ್ನು ಮೋಟರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆ್ಯಕ್ಟ್ನಲ್ಲಿ 1961 ಜಾರಿಗೆ ಬಂತು, ಅದರಲ್ಲಿದೆ. ಹಾಗೆಯೇ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆ್ಯಕ್ಟ್ 1961 ಬಂತು. ಹಾಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ NHAI ಆ್ಯಕ್ಟು 1988 ಜಾರಿಗೆ ಬಂತು. ಮೋಟರ್ ವೆಹಿಕಲ್ ಆ್ಯಕ್ಟ್ ಜೊತೆಗೇ NHAI ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಹಾಗೆ ನಮ್ಮ ಅಂದರೆ ಯಾವುದೇ ಒಂದು ಸರಕುಗಳನ್ನು ಸಪ್ಲೈ ಮಾಡಬೇಕಾಗಲಿ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಗೂಡ್ಸ್ಗಳನ್ನು ಹೋಗಬೇಕಾದ್ರೆ ನ್ಯಾಷನಲ್ ಹೈವೇ ಆ್ಯಕ್ಟು ಬಹಳ ಮಹತ್ವ ಪಡೆಯುತ್ತೆ.
1: ಬಹಳ ಇಂಪಾರ್ಟೆಂಟ್.
0: ಹಾಗೆ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಆ್ಯಕ್ಟ್, ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಆ್ಯಕ್ಟ್ 1993 ಜಾರಿಗೆ ಬಂತು. ಜೊತೆಗೆ ಕಂಟ್ರೋಲ್ ಆಫ್ ನ್ಯಾಷನಲ್ ಹೈವೇಸ್ ಲ್ಯಾಂಡ್ ಆ್ಯಂಡ್ ಟ್ರಾಫಿಕ್ ಆ್ಯಕ್ಟ್ 2002 ಜಾರಿಗೆ ಬಂತು. ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕಲ್ಲ, ಅದು ಲ್ಯಾಂಡ್ ಅಂದರೆ ಟ್ರಾಫಿಕ್ ಇರ್ಬೋದು ಅಥವಾ ಅದು ಅಂದರೆ ಅದಕ್ಕೆ ಸಂಬಂಧಪಡುವಂಥ ಒಂದು ಪ್ರದೇಶಗಳಿರ್ಬೋದು ಅದಕ್ಕೆ ಸಂಬಂಧಪಡುವ ಹಾಗೆ. ಹಾಗೆ ಕ್ಯಾರೇಜ್ ಬೈ ರೋಡ್ ಆ್ಯಕ್ಟ್ ಸಾಮಾನ್ಯ ಸರಕುಗಳ ಬಗ್ಗೆ 2007 ಜಾರಿಗೆ ಬಂತು. ಇಷ್ಟೆಲ್ಲ 10 ಕಾನೂನುಗಳಿದೆ ಈ ಮೋಟರ್ ವಾಹನಗಳಿಗೆ ಸಂಬಂಧಪಡುವ ಹಾಗೆ, 10 ಕಾನೂನುಗಳಿದೆ ಭಾರತದಲ್ಲಿ. ನಮಗೆ ಗೊತ್ತಿರೋದು ಬರೀ ಮೋಟರ್ ವೆಹಿಕಲ್ ಆ್ಯಕ್ಟ್ ಬಗ್ಗೆ ಅಷ್ಟೇ, ಹಾಗೆ ಬಹಳ ಆದರೆ ನ್ಯಾಷನಲ್ ಹೈವೇ ಆ್ಯಕ್ಟ್ ಬಗ್ಗೆ ಗೊತ್ತಿರ್ಬೋದು ಅಷ್ಟೇ.
1: ಬನ್ನಿ, ಈಗ ಬಹಳ ಒಂದು ಮುಖ್ಯವಾದ ವಿಷಯ ಏನಂದರೆ ಅಪಘಾತ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ಕಾನೂನುಗಳಿದ್ದಾವೆ. ಏಕೆಂದರೆ ಬಹಳಷ್ಟು ಈಗ ಸೀರಿಯಲ್ ಸಿನಿಮಾಗಳಲ್ಲಿಯೂ ತೋರಿಸ್ತಾರೆ ಆ್ಯಂಡ್ ಜಾಹೀರಾತು ಬಂದಿದೆ, ಆಕ್ಸಿಡೆಂಟ್ ಆದರೆ ಅವರಿಗೆ ಸಹಾಯ ಮಾಡಿದರೆ ತಪ್ಪೇನಿಲ್ಲ, ನಿಮಗೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಕಾನೂನು ಲಾಗೂ ಆಗೋದಿಲ್ಲ. ಸೊ ಪ್ಲೀಸ್ ಅಡ್ವೊಕೇಟ್ ಆಗಿರುವ ನೀವು ನಿಮ್ಮ ಕಡೆಯಿಂದ ಸ್ವಲ್ಪ ತಿಳಿಸಿ ಸರ್, ಆಕ್ಸಿಡೆಂಟ್ ಆದಾಗ ವಾಟ್ ಆರ್ ದ ಪ್ರೊಸೀಜರ್ಸ್.
0: ಅಪಘಾತ ಸಂಭವಿಸಿದಂಥ ಸಂದರ್ಭ ಒಳಗೆ ಸಾಕಷ್ಟು ಜನರು ಈ ಮೋಟ್ರ್ ವಾಹನವನ್ನು ಏನು ಚಲಾಯಿಸ್ತಾ ಇರ್ತಾರೆ ಅವರು ನಮಗೆ ಬೇಡ, ಇದನ್ನು ಏನಾದರೂ ಇದರಲ್ಲಿ ನಾವು ಇನ್ವಾಲ್ವ್ ಆಗ್ತೇವೆ ಈ ಕೇಸ್ನಲ್ಲಿ, ಅದಕ್ಕೆ ನಾವು ಅಂದರೆ ಹಿಟ್ ಆ್ಯಂಡ್ ರನ್ ಅಂದರೆ ಗಾಡಿ ಚಲಾಯಿಸ್ಕೊಂಡು ಜೋರಾಗಿ ಚಲಾಯಿಸ್ಕೊಂಡು ಹೋಗಿಬಿಡೋದು ಅಲ್ಲಿಂದ, ಅಂದರೆ ನಿರ್ಲಕ್ಷ್ಯ ತೋರೋದು, ಈ ರೀತಿಯಾದಂಥದ್ದು ಭಾಳ ನಡೀತಾ ಇದೆ. ಅದಕ್ಕೆ ಯಾವಾಗ ಆಕ್ಸಿಡೆಂಟ್ ಆಗುತ್ತೆ ಆವಾಗ ಗಾಯಾಳುವನ್ನು ಮೊದಲು ಅವರಿಗೆ ಏನಾಗಿದೆ ನೋಡಿಕೊಳ್ಳಬೇಕು, ಹಾಗೆ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು, ಚಿಕಿತ್ಸೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮಾನವೀಯತೆ ಬೇಕಲ್ಲ,
1: ನಿಜ ಸರ್,
0: ಮಾನವೀಯತೆ ಬೇಕಾಗತ್ತೆ. ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ಅಪಘಾತದ ವಿವರಗಳನ್ನು ತಿಳಿಸ್ಬೇಕಾಗುತ್ತೆ, ಯಾವ ರೀತಿಯಾಗಿ ಅಂದರೆ ಅಪಘಾತ ಸಂಭವಿಸಿದೆ ಅಂಥೇಳಿ. ಇದು ಮುಂದೆ ವಿಮೆ ಮಾಡಿಸುವಾಗ ಬಹಳ ಉಪಯೋಗಕ್ಕೆ ಬರುತ್ತೆ. ಹಾಗೆ ವಾಹನ ವಿಮಾಕರ್ತನಿಗೆ ಸಹ ಅಂದರೆ ಲಿಖಿತವಾದಂಥ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಬೇಕಾಗುತ್ತೆ.
1: ಎಸ್
0: ಸರ್, ಬಹಳ ಜನರಿಗೆ ಪ್ರೊಸೀಜರಲ್ ಆಸ್ಪೆಕ್ಟ್ ಗೊತ್ತಿರಲ್ಲ. ಹಾಗೆ ಅಪಘಾತದ ಸ್ಥಳ ಏನು ಸಂಭವಿಸಿರುತ್ತೆ ಅಂದರೆ ಅಪಘಾತ ಸ್ಥಳ ಏನು ನಡೆದಿರುತ್ತದೆ, ಆ ಸಂಭವಿಸಿದಂಥ ಸ್ಥಳ ಏನಿದೆ ಆ ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡುವುದು ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗುತ್ತೆ. ಹಾಗೆ ಸಾಕಷ್ಟು ವಿಚಾರಗಳನ್ನು ನಾವು ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಗಾಯಾಳು ಏನಾಗ್ತದೆ, ಅವರಿಗೆ ಯಾರೂ ಇರೋಂಗಿಲ್ಲ, ಅಂದರೆ ಪಿಲೆನ್ ರೈಡರ್ ಅಂತ ಏನು ಕರಿತೀವಿ, ಒಬ್ಬರೇ ವಾಹನವನ್ನು ಚಲಾಯಿಸ್ತಾ ಇರ್ತಾರೆ. ಅವ್ರಿಗೆ ಯಾರೂ ಸಂಬಂಧಿಕರು ಇರೋಂಗಿಲ್ಲ, ಅಂತಂದ್ರು ಇರೋಂಗಿಲ್ಲ, ಗೆಳೆಯರು ಇರೋಂಗಿಲ್ಲ. ಆವಾಗ ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ ಆ ವ್ಯಕ್ತಿಯನ್ನೇ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸ್ಬೇಕಾಗುತ್ತೆ. ಅಂದರೆ ಅವ್ರಿಗೇನು ತೊಂದರೆ ಬರೋಂಗಿಲ್ಲ ನನ್ನ ಪ್ರಕಾರ.
1: ಗುಡ್ ಸರ್, ಅದು ನಮ್ಮ
0: ಇನ್ವೆಸ್ಟಿಗೇಷನ್ನಲ್ಲಿ ಏನೋ ತೊಂದರೆ ಬರೋಂಗಿಲ್ಲ, ಯಾಕಂದರೆ ನಾವು ಮಾನವೀಯತೆಯನ್ನು ತೋರಿಸಿರುತ್ತೇವಲ್ಲ. ಅಂದರೆ ನಾನು ಒಬ್ಬರು ಅದರಲ್ಲಿ ವಿಟ್ನೆಸ್ ಆಗುತ್ತೇನೆ ಅಥವಾ ನಾನು ಕೋರ್ಟಿಗೆ ಎಡ್ತಾಕ್ಬೇಕಂದರೆ ಪದೇ ಪದೇ ಬರಬೇಕಾಗತ್ತೆ ಸಾಕ್ಷಿ ಹೇಳಲಿಕ್ಕೆ ಅಂಥೇಳಿ ಭಾಳ ಜನರ ತಲೆಯಲ್ಲಿ ಕಲ್ಪನೆನೇ ಇದೆ. ಅದಕ್ಕೆ ಅವೆಲ್ಲ ಹೋಗಲಾಡಿಸಿ ಪಿಲೆನ್ ರೈಡರ್ ಇದ್ದಾರೆ ಅಥವಾ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡಿದ್ದಾರೆ ಅಥವಾ ಅವರು ಮೊದಲೇದೇನು ನಮ್ಮ ಕರ್ತವ್ಯ ಅಂತಂದರೆ ಆ್ಯಂಬುಲೆನ್ಸ್ ಕರೆಸ್ಬೇಕು. ಆ್ಯಂಬುಲೆನ್ಸ್ ಕರೆಸಿ ಅವರನ್ನು ಗಾಯಾಳುವನ್ನು ಕಳಿಸ್ಕೊಡ್ಬೇಕು ಆಸ್ಪತ್ರೆಗೆ. ಅದು ನಮ್ಮ ಆದ್ಯ ಕರ್ತವ್ಯ ಇದೆ. ಯಾಕಂದರೆ ನಾಳೆ ಇವ್ರಿಗೆ ಆಗಿದೆ, ನಾಳೆ ನಮಗೆ ಆಗಿರಬಾರ್ದು.
1: ಹೌದು ಸರ್,
0: ನಮಗಾದಾಗ ಆ ವ್ಯಕ್ತಿನೂ ಹಾಗೆ ಮಾಡ್ಬೋದಲ್ಲ.
1: ಎಸ್ ಸರ್, ಆ ಸಂದರ್ಭ ಭಾಳ
0: ಭಾಳ
1: ಕೆಟ್ಟದಾದಂಥ ಹೌದು ಇದೇ ಕಾರಣವಾಗಿತ್ತು ಸರ್. ಮಾನವೀಯತೆ ಆ್ಯಂಡ್ ಕಾನೂನು ಕಡೆಯಿಂದ ಯಾವೆಲ್ಲ ರೀತಿ ಇದಿರುತ್ತೆ ಎಲ್ಲರೂ ಅದೇ ತಲೆಗೆ ತಗೋತಾರೆ. ಆಕ್ಸಿಡೆಂಟ್ ಆದಾಗ ಸಹಾಯ ಮಾಡೋಕೆ ಹೋದರೆ ನೀವು ಹೇಳಿರುವ ಹಾಗೆ ಪದೇ ಪದೇ ಎಲ್ಲಿ ಕೋರ್ಟಿಗೆ ಬರಬೇಕಾಗುತ್ತೋ ಸಾಕ್ಷಿ ಇದು ಅದು ಅಂತ, ಬಟ್ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಇನ್ನು ಹೇಳಿರುವ ಮಾತು ಮುಖಾಂತರ ಅಟ್ಲೀಸ್ಟ್ ಇಂಥ ಗಳಿಗೆಯಲ್ಲಿ ಸಹಾಯ ಮಾಡಲಿಕ್ಕೆ ಬಂದು ಹೋಗ್ತಾರೆ. ಯಾಕೆಂದರೆ ನಾವು ಕೇಳಿದ್ದೇವೆ ಸರ್, ಯಾಕಂದರೆ ಅಪಘಾತವಾಯಿತು, ಆಕ್ಸಿಡೆಂಟ್ ಆಯಿತು, ಸಹಾಯ ಮಾಡಲಿಕ್ಕೆ ಯಾರೂ ಮುಂದೆ ಹೋಗಲಿಲ್ಲ, ಜೀವ ಕಳ್ಕೊಂಡ್ರು ಅಂತ. ಇಂಥದ್ದು ಎಷ್ಟೋ ಕೇಸಸ್ಗಳಿದ್ದಾವೆ ಕಾರ್ಯಕ್ರಮದಲ್ಲಿ. ಈಗ ಲೈಸೆನ್ಸ್ ಬಗ್ಗೆ ಮಾತನಾಡೋಣ ಅಡ್ವೊಕೇಟ್ ಅವರೇ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೋಟರ್ ವೆಹಿಕಲ್ ಆ್ಯಕ್ಟ್ ಎಲ್ಲರದ್ದು ಅದೇ ಇದಿರುತ್ತೆ ಪ್ರಶ್ನೆ. ಸೊ DL ಅಥವಾ ಡ್ರೈವಿಂಗ್ ಲೈಸೆನ್ಸ್, ಟೆಂಪ್ರರಿ ಲೈಸೆನ್ಸ್, ಅದ್ರ ಬಗ್ಗೆ ತಿಳಿಸಿಕೊಡಿ.
0: ಈಗ ನಾವು ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಾದ್ರೆ ಅದಕ್ಕಿಂತ ಮುಂಚೆ ಲರ್ನಿಂಗ್ ಲೈಸೆನ್ಸ್ ಪಡಿಬೇಕಾಗುತ್ತೆ. ಅಂದರೆ ಕಲಿಕಾ ಲೈಸೆನ್ಸನ್ನು ಪಡೆದುಕೊಳ್ಳಬಹುದು ಬಹಳ ಮಹತ್ವದ್ದು. ಅಂದರೆ ಕಲಿಕಾ ಲೈಸೆನ್ಸ್ ಪಡಿಬೇಕಾದ್ರೆ ನಿಗದಿತವಾದಂಥ ಒಂದು ನಮೂನೆ ಇರ್ತದೆ, ಅರ್ಜಿ ನಮೂನೆ. ಆ ಅರ್ಜಿ ನಮೂನೆಯಲ್ಲಿ ತುಂಬಿಕೊಡಬೇಕಾಗತ್ತೆ. ಹಾಗೆ ಆ ಅರ್ಜಿ ನಮೂನೆ ತುಂಬಿಕೊಡಬೇಕಾದ್ರೆ ಕೆಲವೊಂದು ನಿಯಮಗಳಿದೆ. ತಮ್ಮ ಪರ್ಮನೆಂಟ್ ಲೈಸೆನ್ಸ್ ಅಂದರೆ ಅಡ್ರೆಸ್ ಕೊಡಬೇಕಾಗತ್ತೆ, ಅಂದರೆ ಖಾಯಂ ವಿಳಾಸ ಕೊಡಬೇಕಾಗತ್ತೆ. ಆ ಖಾಯಂ ವಿಳಾಸ ಕೊಡಬೇಕಾದ್ರೆ ಯಾವೆಲ್ಲ ದಾಖಲೆಗಳು ಬೇಕಾಗತ್ತೆ ಅಂತಂದರೆ ಪಡಿತರ ಚೀಟಿ, ರೇಷನ್ ಕಾರ್ಡು, ಅಂದರೆ ಮತದಾರ ಪಟ್ಟಿಯೊಳಗೂ ಕೂಡ ಹೆಸರು ನಮೂದಿರುತ್ತೆ, ಅದನ್ನು ಕೂಡ ಕೊಡ್ಬೋದು. ಆಧಾರ್ ಕಾರ್ಡ್ ಕೊಡ್ಬೋದು. ಹಾಗೆ ತಹಸೀಲ್ದಾರ್ ಕೊಡುವಂಥ ಒಂದು ರವಾಸಿ ಪ್ರಮಾಣ ಪತ್ರ, ಅದನ್ನು ಕೂಡ ಕೊಡ್ಬೋದು ರೆಸಿಡೆನ್ಸಿಯಲ್ ಪ್ರೂಫ್ ಸಲುವಾಗಿ. ಹಾಗೆ ಭಾರತೀಯ ಚುನಾವಣೆ ಆಯೋಗದವರು ಏನು ಚುನಾವಣೆ ಗುರುತಿನ ಚೀಟಿ, ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತಾರೆ, ಆ ಕಾರ್ಡನ್ನು ಕೂಡ ಪಡೆದುಕೊಂಡು ಲೈಸೆನ್ಸನ್ನು ಪಡೀಲಿಕ್ಕೆ ಅರ್ಜಿಯನ್ನು ದಾಖಲಿಸ್ಕೊಳ್ಬೋದು ಪರ್ಮನೆಂಟ್ ಅಡ್ರೆಸ್ಗೆ ಸಂಬಂಧಪಡುವ ಹಾಗೆ. ಹಾಗೆ ಅರ್ಜಿದಾರನು ಅವನ ವಯಸ್ಸಿನ ಅಂದರೆ ವಯೋಮಿತಿ ಬಗ್ಗೆ ಮಾತನಾಡಿದ್ವಿ. ಆ ಜನ್ಮ ದಿನಾಂಕ ಬಹಳ ಮಹತ್ವದ್ದು, ಯಾಕಂದರೆ ಮೈನರ್ಸಿಗೆ ಗಾಡಿಯನ್ನು ಚಲಾಯಿಸ್ಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಅಂಶ ಬಹಳ ಸ್ಪಷ್ಟವಾಗಿದೆ. ಹೀಗಿರುವಾಗ ಈ ಜನ್ಮ ದಿನಾಂಕ ತೋರಿಸುವಂಥ ದಾಖಲೆಗಳು ಯಾವ್ಯಾವ ಬರುತ್ತೆ ಅಂತಂದರೆ ಶಾಲೆ ಬಿಟ್ಟ ಪ್ರಮಾಣ ಪತ್ರ ಅಂದರೆ ಲಿವಿಂಗ್ ಸರ್ಟಿಫಿಕೇಟು, ಹಾಗೆ ಜನ್ಮ ಉತ್ತಾರಗಳು ಬರುತ್ತೆ, ಹಾಗೆ ಅಫಿಡವಿಟ್ ಕೂಡ ಕೊಟ್ಟು ನಮ್ಮ ಜನ್ಮದ ತಾರೀಕಿನ ಬಗ್ಗೆ ನಾವು ಹೇಳ್ಬೋದು. ಹಾಗೆ ಪಾಸ್ಪೋರ್ಟ್ ಬರುತ್ತೆ, ಆಧಾರ್ ಕಾರ್ಡ್ ಬರುತ್ತೆ, ಅವನು ಕೂಡ ನಾವು ನೀಡಿ ನಮ್ಮ ಲರ್ನಿಂಗ್ ಲೈಸೆನ್ಸನ್ನು ಪಡೆಯಬಹುದು. ಹಾಗೆ ಈ ಸಾರಿಗೆ ವಾಹನಗಳ ಬಗ್ಗೆ ಈ ಕಲಿಕಾ ಲೈಸೆನ್ಸ್ ಪಡಿಬೇಕಾದ್ರೆ ವೈದ್ಯಕೀಯ ಪ್ರಮಾಣ ಪತ್ರ ಬೇಕೇ ಬೇಕು. ವೈದ್ಯಕೀಯ ಪ್ರಮಾಣ ಪತ್ರ ಇಲ್ಲದೆ ಅಂದರೆ ಅದು ನೋಂದಾಯಿತ ವೈದ್ಯಾಧಿಕಾರಿ ಕಡೆಯಿಂದ ಪಡೆದುಕೊಂಡಿರುವಂಥ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕಾಗ್ತದೆ. ಬೇರೆ ಯಾವುದೇ ವಿಧದ ಅಥವಾ ವಾಹನಗಳನ್ನು ಚಲಾಯಿಸಬೇಕಾದ್ರೆ ಈ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗಿರೋಂಗಿಲ್ಲ. ಆದರೆ ಸಾರಿಗೆ ವಾಹನಕ್ಕೆ ಮಾತ್ರ ವೈದ್ಯಕೀಯ ಪ್ರಮಾಣ ಪತ್ರ ಬೇಕೇ ಬೇಕು. ಇನ್ನು ಪೂರ್ವಭಾವಿ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಆರ್ ಟಿ ಓ ಆಫೀಸ್ಗೆ ಹೋದ ತಕ್ಷಣ ಒಂದು ಕಲಿಕಾ ಲೈಸೆನ್ಸ್ ಕೊಡಬೇಕಾದ್ರೆ ಪೂರ್ವಭಾವಿ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಆ ಪೂರ್ವಭಾವಿ ಪರೀಕ್ಷೆಯನ್ನು ತೆಗೆದುಕೊಳ್ಳೋದು ಉದ್ದೇಶ ಏನಂತಂದರೆ ಆ ಸಂಚಾರಿಯ ನಿಯಮಗಳ ಬಗ್ಗೆ ತಿಳಿದುಕೊಳ್ಬೇಕು, ಹಾಗೆ ಚಿಹ್ನೆಗಳ ಬಗ್ಗೆ, ಸಂಚಾರಿ ಚಿಹ್ನೆಗಳಿರುತ್ತೆ ಆ ಚಿಹ್ನೆಗಳ ಬಗ್ಗೆಯೂ ಕೂಡ ನಾವು ತಿಳಿದುಕೊಳ್ಬೇಕಾಗತ್ತೆ. ಹಾಗೆ ಸಂಕೇತಗಳಿರುತ್ತೆ, ಆ ಯಾವ ರೀತಿಯಾದಂಥ ಸಂಕೇತಗಳಿದೆ, ಟರ್ನ್ ರೈಟು, ಟರ್ನ್ ಲೆಫ್ಟು, ಗೋ ಸ್ಟ್ರೇಟು, ಈ ಥರ ಎಲ್ಲ ಇರುತ್ತೆ. ಹಾಗೆ ಅದಕ್ಕೆ ಸಂಬಂಧಪಡುವಂಥ ಕೆಲವೊಂದು ನಿಬಂಧನೆಗಳಿದೆ, ಹಾಗೆ ನಿಯಮಗಳಿದೆ, ರೂಲ್ಸ್ ರೆಗ್ಯುಲೇಷನ್ಗಳಿದೆ ಅಲ್ಲ, ಅದನ್ನು ಕೂಡ ನಾವು ಅಂದರೆ ತಿಳಿದುಕೊಳ್ಬೇಕಾಗತ್ತೆ.
1: ರಸ್ತೆ ಮೇಲೆ ಹೋಗಬೇಕಂದ್ರೆ ಇವೆಲ್ಲ ವಿಷಯಗಳು ನಮಗೆ ತಿಳಿಯಲೇಬೇಕು. ಬಹಳಷ್ಟು ಜನರು ಅದಕ್ಕೆ ಆದ್ಯತೆ ಕೊಡುವುದೇ ಇಲ್ಲ.
0: ಹೌದು,
1: ಅದ್ರ ಬಗ್ಗೆನೂ ನೀವು ಹೇಳಿದ್ರಿ. ಎಸ್,
0: ಈ ಚಿಹ್ನೆಗಳಿರ್ಬೋದು, ನಿಯಮಗಳಿರ್ಬೋದು ಅಥವಾ ನಿಬಂಧನೆಗಳಿರ್ಬೋದು, ಇವೆಲ್ಲವುಗಳು ಕೂಡ ಅಂದರೆ ಸ್ಯಾಟಿಸ್ಫೈಡ್ ಆದ ತಕ್ಷಣ, ತೃಪ್ತಿಕರ ತಂದ ನಂತರ ಮಾತ್ರ ಈ ಆರ್ ಟಿ ಓ ಆಫೀಸರ್ಗಳು ಅದನ್ನು ಲರ್ನಿಂಗ್ ಲೈಸೆನ್ಸ್, ಕಲಿಕಾ ಲೈಸೆನ್ಸನ್ನು ಕೊಡ ಮಾಡ್ತಾರೆ. ಇನ್ನು ಕಲಿಕಾ ಲೈಸೆನ್ಸ್ ಪಡೆದ ಮೇಲೆ ಆ ಕಲಿಕಾ ಲೈಸೆನ್ಸ್ ಪಡೆದಂಥ ವ್ಯಕ್ತಿ ಎಲ್ ಬೋರ್ಡ್ ಹಾಕ್ಕೊಂಡು ಅಂದರೆ ವೆಹಿಕಲ್ಗೆ ಮುಂದು ಮತ್ತು ಹಿಂದೆ, ಅಂದರೆ ವೆಹಿಕಲ್ದ ಫ್ರಂಟು ಮತ್ತು ಬ್ಯಾಕು ಎಲ್ ಬೋರ್ಡ್ ಹಾಕ್ಕೊಂಡೇ, ಹೌದು, ಎಲ್ ಬೋರ್ಡ್ ಹಾಕಿನೇ ಗಾಡಿಯನ್ನು ಚಲಾಯಿಸಬೇಕಾಗುತ್ತೆ. ಎಲ್ ಬೋರ್ಡ್ ಹಾಕದೇ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಕಲಿಕಾ ಲೈಸೆನ್ಸ್ ಪಡೆದು, ಲರ್ನಿಂಗ್ ಲೈಸೆನ್ಸ್ ಪಡೆದು ಗಾಡಿ ಚಲಾಯಿಸಿದರೆ ಅದಕ್ಕೂ ಕೂಡ ಶಿಕ್ಷಾರ್ಹ ಅಪರಾಧ ಇದೆ. ಹಾಗೆಯೇ ಈ ಕಲಿಕಾ ಲೈಸೆನ್ಸ್ ಪಡೆದಿರುವಂಥ ವ್ಯಕ್ತಿ ಆ ಪರ್ಮನೆಂಟ್ ಆಗಿ ಏನು ಅಂದರೆ ಪೂರ್ಣ ಪ್ರಮಾಣದ ಲೈಸೆನ್ಸ್, ಪಕ್ಕಾಪ ಲೈಸೆನ್ಸ್ ಪಡೆದಂಥ ವ್ಯಕ್ತಿ ಇರ್ತಾರೆ, ಆ ವ್ಯಕ್ತಿಯನ್ನು ಕೊಡಿಸ್ಕೊಂಡೇ ಗಾಡಿಯನ್ನು ಚಲಾಯಿಸಬೇಕಾಗುತ್ತೆ, ಲರ್ನಿಂಗ್ ಲೈಸೆನ್ಸ್ ಪಡೆದಿರುವಂಥ ವ್ಯಕ್ತಿ. ಹಾಗೆ ಈ ಲರ್ನಿಂಗ್ ಲೈಸೆನ್ಸ್ ಅವಧಿ 6 ತಿಂಗಳವರೆಗೆ ಅಷ್ಟೇ ಕೊಡ ಮಾಡ್ತದೆ. ಆ 6 ತಿಂಗಳ ಅವಧಿ ಮುಗಿದ ನಂತರ ಪಕ್ಕಾ ಲೈಸೆನ್ಸ್ಗೆ ನಾವು ಪಡೆದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸಬೇಕಾಗುತ್ತೆ. ಅದಕ್ಕೊಂದು ಪರೀಕ್ಷೆ ಇರುತ್ತೆ, ಆ ಪರೀಕ್ಷೆ ತೆರೆಗಡೆ ಹೊಂದಿದಲ್ಲಿ ಮಾತ್ರ ನಿಮಗೆ ಪಕ್ಕಾ ಲೈಸೆನ್ಸನ್ನು ಕೊಡ ಮಾಡಲಾಗುತ್ತದೆ.
1: ಅಬ್ಸಲ್ಯೂಟ್ಲಿ. ಇದುವರೆಗೂ ಕೇಳಿದ್ರಿ ನಮಗಾಗಿ ಕಾನೂನು ಕಾರ್ಯಕ್ರಮ. ವಿಷಯ ಮೋಟಾರ್ ವೆಹಿಕಲ್ ಆಕ್ಟ್. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ಸಾಹಿತಿ, ಗಣಿತಜ್ಞ ಹಾಗೂ ಹಿರಿಯ ನ್ಯಾಯವಾದಿಗಳಾದ ಡಾಕ್ಟರ್ ರವೀಂದ್ರ ತೋಟಿಗೆರವರು. ಇದರ ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಇದು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ. ಇದು 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಶಬರಿ ಗಿರೀಶನ್ ಅವರು, ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಡಾಕ್ಟರ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಆ್ಯಂಡ್ ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮದಲ್ಲಿ ನಾನು ಇವತ್ತು ಎಪಿಲೆಪ್ಸಿ, ಮೂರ್ಛೆ ರೋಗ, ಇದರ ಬಗ್ಗೆ ಮಾತನಾಡೋಣ. ಸೊ ಮೂರ್ಛೆ ರೋಗ ಎಂದರೇನು, ಅದರ ಬಗ್ಗೆ?
1: ಇದೊಂದು ಒಳ್ಳೆ ಒಂದು ಕಾರ್ಯಕ್ರಮ, ಯಾಕಂದರೆ ಈ ಒಂದು ರೋಗದ ಮೇಲೆ ಸಾಕಷ್ಟು ತಪ್ಪಾಡ್ತಂದರೆ ಮಿತ್ಸ್ ಆ್ಯಂಡ್ ಯುನೋ ಸಾಕಷ್ಟು ಡಿಸ್ಬಿಲೀವ್ಸ್ ಆ್ಯಂಡ್ ರಾಂಗ್ ಬಿಲೀವ್ಸ್ ಆರ್ ಸರೌಂಡಿಂಗ್ ಆ್ಯಂಡ್ ಈ ಥರ ಒಂದು ಕಾರ್ಯಕ್ರಮ ಜನಗಳಿಗೆ ತುಂಬ ಅಗತ್ಯ. ಯಾಕಂದರೆ ಅದ್ರ ಬಗ್ಗೆ ತಿಳುವಳಿಕೆ ಎಲ್ರಿಗೂ ಅಗತ್ಯ, ತುಂಬ ಅಗತ್ಯ. ಸೊ ಆಮೇಲೆ ಇದ್ರ ಸುತ್ತಮುತ್ತ ಇರೋ ಒಂದು ಸ್ಟಿಗ್ಮಾ ಸೊಸೈಟಿಯಲ್ಲಿ, ಹೇಗೆ ಪೇಷಂಟ್ಸ್ ಐಸೋಲೇಟ್ ಆಗ್ತಾರೆ. ಸೊ ಆ ಥರ ಪೇಷಂಟ್ಸ್ ಐಸೋಲೇಟ್ ಆಗದಿರೋದಕ್ಕೆ ಜನಗಳು ತುಂಬ ಬೇಕಾದ ಈ ಥರ ಕಾರ್ಯಕ್ರಮ ತಿಳುವಳಿಕೆ ನಾವು ಸ್ಪ್ರೆಡ್ ಮಾಡಬೇಕು. ಸೊ ನನ್ನ ಒಂದು ವಿನಂತಿ, ಇದು ಯಾರು ಕೇಳಿಸ್ಕೊಳ್ತಾರೋ ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಆದಷ್ಟು ಈ ತಿಳುವಳಿಕೆನ ಈ ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡವ್ರಿಗೆ ನೀವು ತಲುಪಿಸ್ಬೇಕು. ಸೊ ಆ ಒಂದು ಇಂಟ್ರೊಡಕ್ಷನಿಂದ ಐ ಕ್ಯಾನ್ ಸೇ ಮೂರ್ಛೆ ರೋಗ ಅನ್ನೋದು ಒಂದು ಸಿಂಪ್ಟಮ್, ಸೀಜರ್ ಈಸ್ ಅ ಸಿಂಪ್ಟಮ್. ಅದು ರೋಗ ಅನ್ನೋದಾದರೆ ಅದಕ್ಕೆ ಒಂದು ಪದ ಬೇರೆಯೇ ಇದೆ, ಎಪಿಲೆಪ್ಸಿ. ಸೊ ಇವೆರಡನ್ನು ನಾವು ವಿಂಗಡಿಸೋದು ತುಂಬ ಮುಖ್ಯ. ಯಾಕಂತಂದರೆ ಮೂರ್ಛೆ ರೋಗ, ಈಗ ಮೂರ್ಛೆ ಬೀಳೋದಂತ ಹೇಳ್ತೀವಿ, ಅದು ಕೈ ಕಾಲು ಅದ್ರಬಿಟ್ಟು ಜ್ಞಾನ ತಪ್ಪಿ ಬೀಳ್ತಾರೆ ಕೆಳಗಡೆಗೆ. ಅದು ಬಿದ್ದಿದ್ದ ಕೂಡಲೇ ಅವರಿಗೆ ಆ ರೋಗ ಇದೆ ಅನ್ನೋ ಒಂದು ನಾವು ಮುದ್ರೆನ ಹಾಕಬಾರ್ದು. ಅದು ತುಂಬ ಅಗತ್ಯ, ಯಾಕಂದರೆ ಅದಕ್ಕಾದಂಥ ಒಂದು ಕಾರಣಗಳಿರುತ್ತೆ. ಈಗ ಕೆಲವರು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ತುಂಬ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ, ಗ್ಲೂಕೋಸ್ ಲೆವೆಲ್ ನಮ್ಮ ಬಾಡೀಲಿ ಸಡನ್ನಾಗಿ ಡಿಪ್ ಆಗುತ್ತೆ. ಆ ಥರ ಒಂದು ಸಿಚುವೇಶನ್ಸಲ್ಲಿ ಸಾಧಾರಣವಾಗಿ ಯಾರಿಗೆ ಬೇಕಾದರೂ ಆ ಒಂದು ಮೂರ್ಛೆ ಹೋಗೋ ಒಂದು ಅವಕಾಶ ಇದೆ. ಆದರೆ ಇದೊಂದು ಹೈಪೋಗ್ಲೈಸೀಮಿಯಾ, ಇಟ್ ಇಸ್ ಜಸ್ಟ್ ಒನ್ ಆಫ್ ದಿ ರೀಸನ್. ಆ ಥರ ಸಾಕಷ್ಟು ಕಾರಣಗಳಿದೆ. ಸೊ ನಾವು ನಮ್ಮ ದೇಹದಲ್ಲಿ ಉಪ್ಪಿನ ಅಂಶ ಏರ್ಪೇರಾದರೆ ಅದು ಒಂದು ಕಾರಣ ಆಗಿರುತ್ತೆ. ಸೊ ಈ ಥರ ಹಲವಾರು ಕಾರಣಗಳಿಂದ ಒಬ್ಬರು ಮೂರ್ಛೆ ಹೋಗ್ಬೋದು. ಆದರೆ ಮೂರ್ಛೆ ಹೋಗಿದ ಕೂಡಲೇ ಅವರಿಗೆ ಮೂರ್ಛೆ ರೋಗ ಇದೆ ಅನ್ನೋ ಒಂದು ಮುದ್ರೆ ನಾವು ಹಾಕೋದಕ್ಕೆ ಬದಲು ಒಬ್ಬ ವೈದ್ಯರನ್ನ ನಾವು ಕನ್ಸಲ್ಟ್ ಮಾಡಿ ಅದ್ರ ಬೇಕಾಗಿರೋ ಡೀಟೇಲ್ ಎವ್ಯಾಲ್ಯೂಯೇಷನ್ ಮಾಡೋದು ತುಂಬ ಅಗತ್ಯ. ಯಾಕಂದರೆ ಅದು ಮೂರ್ಛೆ ರೋಗನೂ ಆಗಿರಬಹುದು, ಹಾಗಾಗಿದ್ದರೆ ಅದರ ಟ್ರೀಟ್ಮೆಂಟ್ ವಿಧಾನವೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ನಿಮಗೆ ಒಂದು ಮೂರ್ಛೆ ತಪ್ಪೋದಾದರೆ ಅದು ನಿಮ್ಮ ಹತ್ತಿರದಲ್ಲಿರೋ ಫ್ಯಾಮಿಲಿ ಫಿಸಿಷಿಯನ್ನೇ ಆಗಲಿ, ಫಿಸಿಷಿಯನ್ಸ್ಗೆ ಆಗಲಿ, ನೀವು ಕನ್ಸಲ್ಟ್ ಮಾಡಲೇಬೇಕು. ಅದನ್ನು ನಾವು ಇಗ್ನೋರ್ ಅಂತೂ ಮಾಡಲೇಬಾರ್ದು, ನಿರ್ಲಕ್ಷ್ಯ ಮಾಡಿ ಅದು ಬಹುಶಃ ಮೂರ್ಛೆ ರೋಗ ಆಗಿದ್ದರೆ ಮತ್ತೆ ಪದೇ ಪದೇ ಕಾಣಿಸ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ, ಅದನ್ನು ನೀವು ಸರಿಪಡಿಸ್ಕೊಬೇಕಾಗತ್ತೆ. ಸೊ ಅದು ಮೂರ್ಛೆ ಹೋಗೋದ್ರ ಬಗ್ಗೆ ಇರೋ ವಿಷಯ. ಈಗ ಮೂರ್ಛೆ ರೋಗ ಅನ್ನೋ ಒಂದು ವಿಷಯ ಹೇಳಬೇಕಾದ್ರೆ ಯಾವುದೇ ಕಾರಣ ಇಲ್ಲದೇ ಯಾವಾಗಲಾದರೂ ಆಕಸ್ಮಿಕವಾಗಿ ಒಂದು ಮೂರ್ಛೆ ಹೋಗೋದಾದರೆ ಅದು ಮೂರ್ಛೆ ರೋಗ ಅಂತ ಹೇಳ್ತೀವಿ. ಬೈ ಡೆಫಿನೇಷನ್ 2 or 3 episodes ಆಫ್ ಅನ್ಪ್ರೊವೋಕ್ಡ್ ಸೀಜರ್ಸ್. ಅನ್ಪ್ರೊವೋಕ್ಡ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅಲ್ಲಿ ಯಾವುದೇ ರೀತಿ ಕಾರಣ ಇಲ್ಲ. ಅಂದರೆ ಈಗ ಒಬ್ಬರು ಬ್ರೇಕ್ಫಾಸ್ಟ್ ಮಾಡಿರ್ಬೋದು, ಅದರಿಂದೇ ಲೈಕ್ ಟೋಟ್ಲಿ ಹೆಲ್ದಿ ಅದರ್ವೈಸ್. ಸೊ ಅಲ್ಲಿ ತನಕ ಅವ್ರಿಗೇನು ತೊಂದರೆ ಇದ್ದಿರಲ್ಲ. ಬಟ್ ಒಂದು ದಿನ ಅವ್ರು ಕಾಣಿಸ್ಕೊಳ್ಳುತ್ತೆ, ಮೂರ್ಛೆ ಹೋಗ್ತಾರೆ, ಕೈ ಕಾಲು ಆದರೂ ಅದು ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಮೂರ್ಛೆ ರೋಗ ಅಂತ ಹೇಳಬಹುದು. ಆದರೂ ಸಹ ಹಲವಾರು ಇನ್ವೆಸ್ಟಿಗೇಷನ್ಸ್, ಕನ್ಸಲ್ಟೇಷನ್ಸ್ ಎಲ್ಲ ಮಾಡಿದ ಮೇಲೆ ವೈದ್ಯರ ಒಂದು ಒಪಿನಿಯನ್ ಆದಮೇಲೆ ನಾವು ಮೂರ್ಛೆ ರೋಗ ಅನ್ನೋ ಒಂದು ಮುದ್ರೆ ನಾವು ಹೇಳಬೇಕಾಗುತ್ತೆ.
0: ಅದ್ಭುತವಾಗಿ ವಿವರವಾಗಿ ಹೇಳಿದ್ರಿ, ಬಹಳ ಮುಖ್ಯವಾದ ಪಾಯಿಂಟ್ಸ್ಗಳನ್ನು. ಆ್ಯಂಡ್ ಆ ಒಂದು ಕೊನೆ ಮೂರ್ಛೆ ರೋಗವೇ ಇದೆ ಅನ್ನೋದು ಅದು ನಿಮ್ಮ ಕಡೆಯಿಂದನೇ ಸಾಧ್ಯ, ಅಂದರೆ ನಿಮ್ಮ ಪರೀಕ್ಷೆ, ನಿಮ್ಮ ಚಿಕಿತ್ಸೆ, ನೀವು ಕಂಪ್ಲೀಟಾಗಿ ಅದನ್ನು ಎಕ್ಸಾಮಿನ್ ಮಾಡಿದಾಗನೇ ಅಂತ. ಸೊ ಬನ್ನಿ, ನನ್ನ ಮುಂದಿನ ಪ್ರಶ್ನೆ, ಈ ರೋಗದ ಲಕ್ಷಣ ಆ್ಯಂಡ್ ಕಾರಣಗಳು, ಅದ್ರ ಬಗ್ಗೆ ಹೇಳಿ.
1: ಸೊ ಇದರಲ್ಲಿ ಲಕ್ಷಣಗಳು ಹೇಳಬೇಕಾದ್ರೆ ಬಹಳ ಮುಖ್ಯವಾದದ್ದು ಮೂರ್ಛೆ ಹೋಗ್ತಾರೆ, ಮೂರ್ಛೆ ರೋಗ ಅಂತೇಳಿ ಮೂರ್ಛೆ ಹೋಗೋದು ಅಂತ ಹೇಳ್ತಾರೆ, ಅಂದರೆ ಲಾಸ್ ಆಫ್ ಕಾನ್ಷಿಯಸ್ನೆಸ್. ಸೊ ಅದೇ ರೀತಿ ಈಗ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಇಲ್ಲದೇನು ಸಹ ಮೂರ್ಛೆ ರೋಗ ಕಾಣಿಸ್ಕೊಳ್ಳುತ್ತೆ, ಅದನ್ನು ಗುರುತಿಡಿಯೋದು ಬಹಳ ಮುಖ್ಯ. ಆದರೆ ಈಗ ಕೈ ಕಾಲು ಅದರಿದ್ರೆ ಅದೆಲ್ರಿಗೂ ಗೊತ್ತು, ಅದು ಫಿಟ್ಸ್ ಅನ್ನೋದು. ಅದು ಕ್ಲಾಸಿಕಲ್ಲಿ ಯಾರಿಗೆ ಆದರೂ ನೋಡಿದ್ರೆ ಒಂದು ಭಯಾನಕವಾಗಿರೋ ಒಂದು ಒಂದು ಚಿತ್ರ, ಅದು ದೃಶ್ಯ, ಅದು ಯಾರಿಗೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದಿರೋ ಒಂದು ದೃಶ್ಯ. ಸೊ ಮೂರ್ಛೆ ಹೋಗುವಾಗ ಅವ್ರ ಜೊತೆ ಕೈ ಕಾಲು ಅದಿರುತ್ತೆ, ಬಾಯಿಂದ ಜೊಲ್ ಸುರಿಯುತ್ತೆ, ಅವ್ರನ್ನ ತುಟಿ ಕಚ್ಕೊಳ್ತಾರೆ, ನಾಲ್ಗೆ ಕಚ್ಕೋಬಹುದು, ಈ ತರ ಹಲವಾರು ಲಕ್ಷಣಗಳಿದ್ರೆ ನಿಮಗೆ ತುಂಬಾ ಸುಲಭವಾಗಿ ಹೇಳ್ಬೋದು ಇದು ಮೂರ್ಛೆ ರೋಗದ ಒಂದು ಲಕ್ಷಣ ಇರಬಹುದು ಅಂತ. ಬಟ್ ನಾನೀಗ ಹೇಳಬೇಕಾಗಿರೋದು ಏನಂತ ಹೇಳಿದ್ರೆ, ಅದಲ್ಲದೇನೆ ಸಾಕಷ್ಟು ರೀತಿ ಲಕ್ಷಣಗಳು ಮೂರ್ಛೆ ರೋಗದಿಂದ ಬರಬಹುದು. ಅದನ್ನ ನಾವು ಗುರುತಿಡಿದು ಅದನ್ನ ನಾವು ರೆಫರ್ ಮಾಡೋದು ತುಂಬ ಅಗತ್ಯ. ಸೊ ಫಾರ್ ಎಕ್ಸಾಂಪಲ್, ಈಗ ಒಬ್ರು ಏನೋ ಕಾರಣವಿಲ್ಲದೇನೆ ನೋಡ್ತಿರ್ತಾರೆ, ಅಂದರೆ ಒಂದು ಕಡೆ ಸುಮ್ಮನೆ ಗಮನ ಹರಿಸ್ತಿರ್ತಾರೆ, ಕಣ್ಣು ಓಪನ್ ಆಗಿರುತ್ತೆ. ಸೊ ಲೈಕ್ಸ್ ಕಾಲ್ಡ್ ಸ್ಟೇರಿಂಗ್ ಸ್ಪೆಲ್ಸ್, ಬ್ಲ್ಯಾಂಕ್ ಸ್ಟೇರಿಂಗ್. ಸೊ ಒಂದು ಕಡೆ ಸುಮ್ಮನೆ ಗಮನ ಅಂದರೆ ನಾವು ಏನೋ ಅವ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರು ಅವ್ರು ಏನು ರೆಸ್ಪಾಂಡ್ ಮಾಡೋದಿಲ್ಲ. ಸೊ ದಿಸ್ ಅನ್ರೆಸ್ಪಾನ್ಸಿವ್ನೆಸ್ ಆರ್ ಬ್ಲ್ಯಾಂಕ್ ಸ್ಟೇರಿಂಗ್ ಆ್ಯಂಡ್ ಯುನೋ ಬಿಹೇವಿಯರ್ ಅರೆಸ್ಟ್, ದಟ್ ಈಸ್ ದಿ ಕರೆಕ್ಟ್ ಟರ್ಮ್ ಐ ವುಡ್ ವಾಂಟ್ ಟು ಯೂಸ್. ಅಂದರೆ ಏನೋ ಒಂದು ಮಾಡ್ತಿರ್ತಾರೆ, ಸಡನ್ನಾಗಿ ನಿಲ್ಲಿಸ್ತಾರೆ, ಅವ್ರೇನೋ ಮಾತಾಡೋದಿಲ್ಲ. ಅದು ಸಹ ಇದು ಈ ಒಂದು ಮೂರ್ಛೆ ರೋಗದ ಲಕ್ಷಣ. ಮತ್ತೊಂದು ರೀತಿಯ ಲಕ್ಷಣ ಅಂದರೆ ಕೈಕಾಲಲ್ಲಿ ಒಂದು ಅಸಾಧಾರಣವಾಗಿ ಒಂದು ಸೆನ್ಸೇಷನ್ ಫೀಲ್ ಆಗುತ್ತೆ. ಒಂದು ಕೈಯಲ್ಲಿ ಶುರುವಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ ಕಾಲಿಗೆ. ಆ ಥರ ಎಪಿಸೋಡ್ಸ್ ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಸಹ ಮೂರ್ಛೆ ರೋಗ ಲಕ್ಷಣ. ಸೊ ಈಗ ಮೂರ್ಛೆ ರೋಗ ಅಂದಿದ ಕೂಡಲೇ ಮೂರ್ಛೆ ಹೋಗಲೇಬೇಕು ಅನ್ನೋದೊಂದು ಗ್ಯಾರಂಟಿ ಅಲ್ಲ. ಸೊ ಈವನ್ ವಿತೌಟ್ ಲೂಸಿಂಗ್ ಕಾನ್ಷಿಯಸ್ನೆಸ್ ದೇರ್ ಆರ್ ಸಚ್ ಸಿಂಪಲ್ ಪಾರ್ಷಿಯಲ್ ಎಪಿಸೋಡ್ಸ್. ಆದರೆ ಒಂದು ಕಡೆ ಕೈಕಾಲು ವೀಕ್ ಆಗ್ಬೋದಾಗಲಿ, ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಸೆನ್ಸರಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆಲೇನೋ ತೊಳಸ್ತೇವೋ ಥರ ಆಗುತ್ತೆ, ಬಿಹೇವಿಯರ್ ಅರೆಸ್ಟ್ ಆಗುತ್ತೆ, ದೆನ್ ದೇ ವಿಲ್ ಬಿ ಫೈನ್, ಟೋಟ್ಲಿ ಫೈನ್. ಸ್ಪೀಚ್ ಕರೆಕ್ಟ್ ಮಾತಾಡ್ತಿರ್ತಾನೆ, ಕರೆಕ್ಟ್ ಸ್ಪೀಚ್ ಅರೆಸ್ಟ್ ಆಗುತ್ತೆ. ಸೊ ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಸಿಂಪ್ಟಮ್ಸ್ ಫಾರ್ ಎಪಿಲೆಪ್ಸಿ. ಸೊ ಮೂರ್ಛೆ ರೋಗ ನಾವು ಇಂಗ್ಲೀಷಲ್ಲಿ ಹೇಳೋದು ಎಪಿಲೆಪ್ಸಿ ಅನ್ನೋ ಒಂದು ಪದ ಬರುತ್ತೆ. ನಾನು ಅದನ್ನೇ ಹೇಳಿದ್ದು, ಮೂರ್ಛೆ ಹೋಗೋದು ಒಂದು ಸಿಂಪ್ಟಮ್ ಆಗಿರ್ಬೋದು, ಬಟ್ ಅದೇನೋ ಕಾರಣದಿಲ್ಲದೇ ಪದೇ ಪದೇ ಕಾಣಿಸ್ಕೊಳ್ಳೋಂಗಿದ್ರೆ ದ್ಯಾಟ್ ಕುಡ್ ಬಿ ಎಪಿಲೆಪ್ಸಿ. ಆ್ಯಂಡ್ ಎಪಿಲೆಪ್ಸಿಗೆ ಈ ಥರ ಹಲವಾರು ಒಂದು ರೀತಿಯ ಮ್ಯಾನಿಫೆಸ್ಟೇಷನ್ ಬರುತ್ತೆ, ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದು ನಾವು ರೋಗ ಲಕ್ಷಣ ಬಗ್ಗೆ ಇರೋ ಚರ್ಚೆ. ಅದೇ ರೀತಿ ಮತ್ತೊಂದು ಪ್ರಶ್ನೆಯ ಭಾಗ ಅಂದರೆ ಅದರ ಕಾರಣಗಳು. ಸೊ ಕಾರಣಗಳು ಸಹ ಹಲವಾರು ಕಾರಣಗಳಿದೆ. ಮೋರ್ ಕಾಮನ್ಲಿ ಬ್ರೈನ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್. ಸೊ ಬ್ರೈನ್ ಗ್ರೋತ್ ಆಗ್ತಿದ್ದಾಗೇನೆ ಎಲ್ಲೋ ಒಂದು ಕಡೆ ಫೋಕಲ್ ವೈರಿಂಗ್ ಅಬ್ನಾರ್ಮ್ಯಾಲಿಟೀಸ್. ಸೊ ದಟ್ ವಿಲ್ ಬಿ ಡೆವಲಪ್ಮೆಂಟಲ್ ಅನಾಮಲೀಸ್. ಕ್ಲಾಸಿಕಲ್ ಎಕ್ಸಾಂಪಲ್ ವಿಲ್ ಬಿ ಕಾರ್ಟಿಕಲ್ ಡಿಸ್ಪ್ಲೇಸಿಯಾಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜೀಸಲ್ಲಿ. ಅದು ಚಿಕ್ಕಂದಲ್ಲೇ ಕಾಣಿಸ್ಕೊಳ್ಳುತ್ತೆ, ವಿದಿನ್ ಲೈಕ್ ಚೈಲ್ಡ್ ವಿಲ್ ಬಿ 10 ಇಯರ್ ಓಲ್ಡ್ 11 ಇಯರ್ ಓಲ್ಡ್, ಯೂಶ್ವಲಿ ಸೆಕೆಂಡ್ ಡೆಕೇಡ್ ಆಫ್ ಲೈಫ್. ಆ ಥರ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇಲ್ಲ ಕೆಲವರಿಗೆ ಹುಟ್ಟಿದಾಗ ಡೆಲಿವರಿ ಟೈಮಲ್ಲಿ ಆಸ್ಫಿಕ್ಸಿಯೇಷನ್, ಅಂದರೆ ಕರಳು ಸುತ್ತಕೊಂಡು ಅವ್ರಿಗೆ ಹಳೋದ್ರಲ್ಲಿ ಲೇಟ್ ಆಗಿರುತ್ತೆ, ಅವ್ರ ಡೆಲಿವರಿಲಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಆ ಥರ ಮಕ್ಕಳಿಗೆ ಸ್ಟ್ರೋಕ್ ಆಗಿರುತ್ತೆ ಬ್ರೈನಲ್ಲಿ, ಪೆರಿನೇಟಲ್ ಇನ್ಫಾರ್ಕ್ಟ್ ಅಂತ ಹೇಳ್ತೀವಿ. ಸೊ ಆ ಡೆಲಿವರಿ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಚಿಕ್ಕಂದಲ್ಲಿ ಅವರಿಗೆ ಕೆಲವರಿಗೆ ಸೀಜರ್ ಸ್ಟಾರ್ಟ್ ಆಗಿರುತ್ತೆ, ಅದೊಂದು ಕಾರಣ ಆಗಿರುತ್ತೆ. ಮತ್ತೊಂದು ರೀತಿಯ ಕಾರಣ ಅಂದರೆ ಕಾಮನ್ಲಿ ಹೆಡ್ ಇಂಜುರೀಸ್ ಆಗಿರುತ್ತೆ, ತಲೆಗೆ ಪೆಟ್ಟು ಬಿದ್ದು ಮೆದುಳಲ್ಲಿ ಒಂದು ಗಾಯ ಸ್ಕಾರಿಂಗ್ ಉಂಟಾಗಿರುತ್ತೆ. ಅದು ಹೆಡ್ ಇಂಜುರಿ ಆಗಿ ಕೆಲವು ವರ್ಷಗಳಲ್ಲಿ ಆವಾಗವಾಗ ಸ್ವಲ್ಪ ಕಾಣಿಸ್ಕೊಂಡಿರುತ್ತೆ, ಬಟ್ ಅದು ಲೇಟರ್ ಇಟ್ ಕ್ಯಾನ್ ಗೆಟ್ ಕನ್ವರ್ಟ್ ಟು ಎಪಿಲೆಪ್ಸಿ, ಅ ಫುಲ್ ಬ್ಲೋನ್ ಎಪಿಲೆಪ್ಸಿ. ಸೊ ದ್ಯಾಟ್ ಈಸ್ ಅಗೇನ್ ಅ ವೆರಿ ಕಾಮನ್ ಕಾಸ್. ಅದರ್ ದೆನ್ ದಿಸ್ ದೇರ್ ಆರ್ ಮೆನಿ ಜೆನೆಟಿಕ್ ಕಾಸಸ್. ನಮ್ಮ ತಂದೆ ತಾಯಿ ಫ್ಯಾಮಿಲಿಯಲ್ಲಿ ರನ್ ಆಗುವಂಥ ಕೆಲವು ಎಪಿಲೆಪ್ಸಿ, ಜೆನೆಟಿಕಲಿ ಆಲ್ಸೋ ದೇರ್ ಆರ್ ಮೆನಿ ಟೈಪ್ ಆಫ್ ಎಪಿಲೆಪ್ಸಿಸ್. ದೆನ್ ದೇರ್ ಆರ್ ಮೆಟಬಾಲಿಕ್ ಕಾಸಸ್, ಅಂದರೆ ನಮ್ಮ ಒಂದು ದೇಹದ ಮೆಟಬಾಲಿಸಮ್, ಅಂದರೆ ಸ್ಟ್ರಕ್ಚರ್ಲಿ, ಬ್ರೈನ್ ಸ್ಟ್ರಕ್ಚರ್ಲಿ ಏನೂ ತೊಂದರೆ ಇರೋದಿಲ್ಲ, ಬಟ್ ಮೆಟಬಾಲಿಕ್ ಕಾಸಸ್ ಅದರಿಂದನೂ ಬರಬಹುದು ಎಪಿಲೆಪ್ಸಿ. ಸೊ ಈ ರೀತಿ ಹಲವಾರು ಕಾರಣಗಳಿದೆ. ಇದರಲ್ಲಿ ಮೆಡಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಆ್ಯಂಡ್ ಸರ್ಜಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಅಂತ ಬೇಕಾದ್ರೆ ನಾವು ವಿಂಗಡಣೆ ಮಾಡ್ಬೋದು. ಅದು ತುಂಬ ಅಗತ್ಯ. ಈಗಾದರೆ ಈಗ ಸರ್ಜಿಕಲಿ ಲೀಷನ್ಸ್ ಇದ್ದರೆ, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದಂಗೆ ಕಾರ್ಟಿಕಲ್ ಡಿಸ್ಪ್ಲೇಸಿಯಸ್, ಈಗೆಲ್ಲ ಇದ್ದರೆ ಔಷಧಿ ನಾವು ಎಷ್ಟೇ ಕೊಟ್ಟರು ಎಷ್ಟೇ ಶ್ರಮ ಮಾಡಿದ್ರೂ ಸಹ ಅದು ಟ್ರೀಟ್ಮೆಂಟ್ ಅಂದರೆ ಕ್ಯೂರ್ ಆಗೋದಿಲ್ಲ. ಆ ಥರ ಒಂದು ಸಿಚುವೇಷನಲ್ಲಿ ಏನೋ ಪೀಪಲ್ ಲೈಕ್ ಅಸ್ ಹೂ ಆರ್ ಸ್ಪೆಷಲೈಸ್ಡ್ ಇನ್ ಎಪಿಲೆಪ್ಸಿ ಸರ್ಜರಿ ವಿಲ್ ಕಮ್ ಇನ್ ಟು ಪಿಕ್ಚರ್.
0: ಬಹಳಷ್ಟು ಕಟ್ಟುಕತೆಗಳು, ಮಿತ್ಸ್ ಅಂತ ಏನು ಹೇಳ್ತಾರೆ ಇದರಲ್ಲಿ ಇದೆ. ಈಗ ನೀವು ಹೇಳಿದ್ರಿ ಆ ಒಂದು ದೃಶ್ಯದ ಬಗ್ಗೆ, ಶಬ್ದದ ಮುಖಾಂತರ ವರ್ಣನೆ ಮಾಡಿ ಹೇಳಿದ್ರಿ ಈ ಒಂದು ಮೂರ್ಛೆ ರೋಗದ ಬಗ್ಗೆ. ಒಂದು ಭಯಾನಕ ದೃಶ್ಯ ಇರುತ್ತೆ, ಅದನ್ನ ಬಹಳಷ್ಟು ಚಿತ್ರ ಸೀರಿಯಲ್ಗಳಲ್ಲಿಯೂ ತೋರಿಸಿದ್ದಾರೆ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೈಯಲ್ಲಿ ಚಾವಿ ಅಥವಾ ಯಾವ್ದಾದ್ರು ಕಬ್ಣ ಅನ್ನ ಕೊಟ್ಬಿಡ್ತಾರೆ, ತಿಕ್ಕೋತರಕ್ಕೆ ಅದು ನಾರ್ಮಲ್ ಆಗುತ್ತೆ. ಇದು ಒಂಥರದ ಮಿತ್ತು ಕಟ್ಟುಕತೆ.
1: ಸೊ ಇದು ಬಹಳ ಮುಖ್ಯವಾದ ಒಂದು ಚರ್ಚೆ. ಇದು ಬರೀ ಈಗ ರೋಗಿಗೆ ಮಾತ್ರ ಅಲ್ಲ, ರೋಗಿಯನ್ನು ಶುಶ್ರೂಷೆ ಮಾಡೋ ಅವರ ಗಾರ್ಡಿಯನ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರೋ ಒಂದು ವಿಷಯ. ಈಗ ಸಾಮಾನ್ಯವಾಗಿ ಒಬ್ಬರು ಟ್ರಾವೆಲ್ ಮಾಡ್ತಿರ್ತಾರೆ, ಬಸ್ಸಲ್ಲಿ ಯಾರೋ ಇರ್ತಾರೆ, ಒಂದು ಫಿಟ್ಸ್ ಬರುತ್ತೆ. ಸೊ ಆ ಒಂದು ದೃಶ್ಯ ಎಲ್ರಿಗೂ ಭಯಾನಕ ಉಂಟಾಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಎಲ್ಲರೂ ಹೋಗಿ ಹಿಡ್ಕೋತಾರೆ. ಹಿಡ್ಕೊಳ್ಳೋದ್ರ ಜೊತೆಗೆ ಕೈಯಲ್ಲಿ ಏನಾದರೂ ಒಂದು ಕೊಡ್ತಾರೆ. ಸಾಮಾನ್ಯವಾಗಿ ಚಾವಿ ಕಬ್ಬಿಣ ಕೊಟ್ಟರೆ ಇದು ನಿಲ್ಲುತ್ತೆ ಅನ್ನೋ ಒಂದು ಕಟ್ಟುಕತೆ ಬಹಳ ಅಗತ್ಯವಾಗಿ ತಿಳ್ಕೊಬೇಕು. ಅದರಲ್ಲಿ ಏನೋ ಗುಣ ಇಲ್ಲ ಅಂತ. ಅದು ಗುಣ ಇಲ್ಲದೆ ಮಾತ್ರ ಅಲ್ಲ, ಅದು ಹಾನಿಕರ ಕೂಡ. ಯಾಕಂದರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ಅದು ಕೈಯು ಕಾಲು ಅದರೂ ಒಂದು ಆ ಒಂದು ಶಕ್ತಿ ಇದೆಯಲ್ಲ, ಅದು ಭಾಳಷ್ಟು ಭಯಾನಕವಾಗಿರುತ್ತೆ. ಅಂದರೆ ತುಂಬ ಫೋರ್ಸ್ ಇರೋ ಒಂದು ಮೂಮೆಂಟ್ಸ್ ಅದು. ಆ ಮೂಮೆಂಟಿಗೆ ನಾವು ಅಗೇನ್ಸ್ಟಾಗಿ ಅದು ಎದುರಾಗಿ ನಾವು ಏನಾದರೂ ಕೈಯಿಂದ ಬಲವಾಗಿ ಇಟ್ಕೊಳ್ಳೋದಾಗಲಿ, ಅದು ಚಾವಿ ಕೊಡೋದಾಗಲಿ, ಅವರ ಮೂಳೆಗೆ ಫ್ರ್ಯಾಕ್ಚರ್ ಆಗೋ ಒಂದು ಸಿಚುವೇಶನ್ ಕೂಡ ಉಂಟಾಗುತ್ತೆ. ಸೊ ಜಾಯಿಂಟ್ಸ್ ಡಿಸ್ಲೊಕೇಟ್ ಆಗ್ಬೋದು, ಜಾಯಿಂಟ್ಸ್ ಬ್ರೇಕ್ ಆಗ್ಬೋದು. ಸೊ ಅದು ಭಾಳ ಮುಖ್ಯ. ನಾವು ಅದನ್ನು ಫ್ರೀಡಮಾಗಿ ಫ್ರೀ ಮಾಡ್ಕೊ ಅವ್ರಿಗೆ ಜಾಗ ಮಾಡಿಕೊಡೋ ಬದಲು ಅವ್ರಿಗೆ ಸುತ್ತಮುತ್ತ ನಿಂತ್ಕೊಂಡು ಕೈಕಾಲು ಹಿಡ್ಕೊಳ್ಳೋದು ಮಾತ್ರ ತುಂಬ ಒಂದು ಹಾನಿಕರವಾದ ಒಂದು ಸ್ಟೆಪ್ ಅದು. ಅದು ಎಂದಿಗೂ ಮಾಡಬಾರ್ದು. ಸಾಮಾನ್ಯವಾಗಿ ಫಿಟ್ಸ್ ಸ್ಟಾರ್ಟ್ ಆಯಿತು ಅಂದರೆ ಮ್ಯಾಕ್ಸಿಮಮ್ ವಿತಿನ್ ಅ ಮಿನಿಟ್ ಆರ್ ಟೂ ಮಿನಿಟ್ಸ್ ಇಟ್ ವಿಲ್ ಸ್ಟಾಪ್ ಆನ್ ಇಟ್ಸ್ ಓನ್. ಅದು ತನ್ನಗೆ ತನ್ನಷ್ಟು ತಾನೇ ನಿಂತೋಗುತ್ತೆ. ಅದು ಭಾಳ ಮುಖ್ಯ ತಿಳ್ಕೊಳ್ಳೋದು. ಸೊ ಸಪೋಸ್ ಈಗ ಅದು ನಿಲ್ಲಲಿಲ್ಲ, ಅದನ್ನ ಆತನ ನಿಲ್ಲದೇನೆ ಪದೇ ಪದೇ ಬರ್ತಿದೆ ಅಂತ ಹೇಳಿದ್ರೆ ಅದು ನಿಮ್ಗೆ ಯಾರ ಕೈಗೂ ಅದು ಏನೂ ಮಾಡೋಕೆ ಬರೋದಿಲ್ಲ. ಅದು ನೆಕ್ಸ್ಟ್ ವಿತಿನ್ 10 ಮಿನಿಟ್ಸ್ ಪೇಷಂಟ್ ಹಾಸ್ಪಿಟಲಲ್ಲಿ ಇರಬೇಕು. ದಟ್ ಈಸ್ ಕಾಲ್ಡ್ ಎನ್ ಎಮರ್ಜೆನ್ಸಿ ಸಿಚುವೇಷನ್. ಅದು ಇಟ್ಸ್ ಅ ಕಂಡೀಷನ್ ಕಾಲ್ಡ್ ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಒಂದು ಸತಿ ಫಿಟ್ಸ್ ಬರುತ್ತೆ, ಅವ್ನು ನಿಲ್ತಾರೆ, ಬಟ್ ಅವ್ರ ಮೂರ್ಛೆಯಿಂದ ಹೊರಗೆ ಬರೋದಿಲ್ಲ. ಮತ್ತೆ ಇನ್ನೊಂದು ಸತಿ ಫಿಟ್ಸ್ ಬರುತ್ತೆ. ಆದರೆ 2-3 ಸತಿ ಬರ್ತಾನೆ ಇದ್ದರೆ ನಿಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಿಲ್ಲ. ಒಂದು ಸತಿ ಬಂದು ನಿಂತೋಯ್ತು ಅಂದರೆ ಅವರು ಸಾಮಾನ್ಯವಾಗಿ ಅವರು ಕಳೆದಿರೋ ಒಂದು ಪ್ರಜ್ಞೆ ಏನಿದೆಯಲ್ಲ ಅದು ಮತ್ತೆ ವಾಪಸ್ ಬರ್ತಾರೆ, ಚೆನ್ನಾಗಿ ಹಾಕ್ತಾರೆ. ಅದು ಒಂದು ಎಪಿಸೋಡ್. ಸಪೋಸ್ ಅದು ರಿಪೀಟೆಡ್ಲಿ ಬರ್ತಿದೆ ಅಂತ ಹೇಳಿದ್ರೆ ಅದು ದಟ್ ಬಿಕಮ್ಸ್ ಎನ್ ಎಮರ್ಜೆನ್ಸಿ ಸಿಚುವೇಷನ್. ಆಗ ಇಮಿಡಿಯೇಟ್ಲಿ ನಾವು ಪೇಷಂಟ್ನ ಹಾಸ್ಪಿಟಲ್ ತಲುಪಿಸ್ಬೇಕಾಗುತ್ತೆ. ಅದು ತಿಳ್ಕೊಬೇಕಾಗಿರೋಂದು ವಿಷಯ. ಮತ್ತೊಂದು ವಿಷಯದ ಏನಂತ ಹೇಳಿದ್ರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ನಾವು ಪೇಷಂಟಿಗೆ ತುಂಬ ಮುಖ್ಯವಾದದ್ದು ಗಾಳಿ. ಆಕ್ಸಿಜನ್ ಅನ್ನೋ ಒಂದು ಇದು ಪದನ ಯೂಸ್ ಮಾಡ್ತಿದ್ದೀನಿ. ಅಂದರೆ ರೂಮ್ ಏರ್ ಸಾಕು, ಅವ್ರ ಗಾಳಿ ಓಡಾಡಬೇಕು ಅವರಿರೋ ಜಾಗದಲ್ಲಿ. ಸೊ ಕಿಟಕಿ ಆಗಲಿ ಬಾಕಿಲಾಗಲಿ ಅವರು ಸುತ್ತಮುತ್ತ ನಿಂತ್ಕೊಳ್ಳೋ ಬದಲು ಅವರಿಗೆ ಗಾಳಿ ಓಡಾಟ ತುಂಬ ಅಗತ್ಯ. ಅವರು ಈಗ ಅಂಗಿ ವಸ್ತ್ರಗಳನ್ನು ಹಾಕಿ ಹಿಡಿದು ಟೈಟಾಗೆಲ್ಲರೂ ಇದ್ದರೆ ಅದನ್ನು ನಾವು ರಿಲೀಸ್ ಮಾಡಬೇಕಾಗುತ್ತೆ. ಈಗ ಶರ್ಟ್ ಆಗಲಿ ಟೀ ಶರ್ಟ್ ಆಗಲಿ ಏನೇ ಧರಿಸಿದ್ರೆ ಅದನ್ನು ನಾವು ಬಿಚ್ಚಿ ಅವರ ಗಾಳಿ ಒಂದು ಓಡಾಟಕ್ಕೆ ನಾವು ಸಾವಕಾಶ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ಮತ್ತೊಂದು ಮುಖ್ಯವಾದ ಒಂದು ವಿಷಯ ಅಂದರೆ ಅವರೀಗ ಮಲಗಿರ್ತಾರೆ, ನೇರವಾಗಿ ಮಲಗಿದರೆ ಒಂದು ಸೈಡ್ಗೆ ಟರ್ನ್ ಮಾಡೋದು ತುಂಬ ಮುಖ್ಯ. ಅದು ಕಾಮನ್ಲಿ ಟು ದ ರೈಟ್ ಸೈಡ್. ಅವರ ಕಂಫರ್ಟಬಲ್ ಪೊಸಿಷನ್ ರೈಟ್ ಸೈಡಿಗೆ ತಿರುಗಿದ್ರೆ ಏನಾಗುತ್ತೆ, ಅವ್ರ ಬಾಯಲ್ಲಿರೋ ಏನು ಜೊಲ್ಲು ಇದೆ ಅದು ಹೊರಗೆ ಬರಬೇಕು. ಅದು ಒಳಗೆ ಹೋಗದಂಗೆ ನಾವು ನೋಡ್ಕೊಬೇಕಾಗುತ್ತೆ. ಸಪೋಸ್ ಈಗ ಊಟ ಮಾಡ್ತಿರುವಾಗ ಅವ್ರು ನಮ್ಮ ಜೊತೆ ಲಂಚ್ ಮಾಡ್ತಿರ್ತಾರೆ, ಮೀಲ್ಸ್ ತಗೋತಿರ್ತಾರೆ, ಆ ಟೈಮಲ್ಲಿ ಏನೋ ಫಿಟ್ಸ್ ಬಂತು ಅಂದರೆ ಸಾಮಾನ್ಯವಾಗಿ ಚೌಕ್ ಆಗೋ ಒಂದು ಸಿಚುವೇಷನ್ಸ್ ಇರುತ್ತೆ. ಅದು ಭಾಳ ಮುಖ್ಯ. ಸೊ ಈ ರೀತಿಯ ಒಂದು ಸಿಚುವೇಷನ್ಸಲ್ಲಿ ಈ ಫಿಟ್ಸ್ ಅನ್ನೋದು ಅವರಿಗೆ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ. ಸೊ ನಾವು ಜೊತೆಯಲ್ಲಿರೋರು ಇದನ್ನು ತಿಳ್ಕೊಂಡು ಅದು ಮಾಡಬೇಕಾಗಿರೋದು ಮಾಡಿದ್ರೆ ದೇ ಕ್ಯಾನ್ ಬಿ ಆ್ಯಸ್ ನಾರ್ಮಲ್ ಆ್ಯಸ್ ಪಾಸಿಬಲ್. ಸೊ ಅವ್ರನ್ನ ತಿರುಗಿಸಿ ಬಾಯಲ್ ಏನಾದ್ರು ಸಪೋಸ್ ಇದ್ದರೆ ಅದನ್ನು ನಾವು ಕ್ಲಿಯರ್ ಮಾಡಿ ಅವ್ರನ್ನ ಮಲಗಿಸೋದು, ಅಂಗಿ ವಸ್ತ್ರಗಳನ್ನ ಲೂಸ್ ಮಾಡೋದು, ಒಂದು ಕಂಫರ್ಟಬಲ್ ಪೊಸಿಷನ್ಗೆ ತಿರುಗಿಸ್ಬೇಕು, ಸೈಡ್ಗೆ ತಿರುಗಿಸ್ಬೇಕು ಅನ್ನೋದು ತುಂಬ ಅಗತ್ಯ. ಆಮೇಲೆ ಅವ್ರ ಕೈ ಕಾಲು ಹಿಡಿದೇನೆ ಫಿಟ್ಸ್ನ ಪೂರ್ತಿಯಾಗಿ ಮುಗಿಸೋದು ತುಂಬ ಅಗತ್ಯ.
0: ಇಷ್ಟು ವಿವರವಾಗಿ ಹೇಳಿದ್ರಿ. ಈ ವಿವರಣೆಯಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ನೀವು ಹೇಳ್ತಾ ಇದ್ದೀರಾ ಖಂಡಿತ, ಆದರೆ ಯಾವತ್ತೂ ಯಾರಿಗಾದ್ರೂ ಫಿಟ್ಸ್ ಅನ್ನೋದು ಬಂದರೆ ಅದು ಮಾಡೋದು ಕಂಪ್ಲೀಟ್ಲಿ ಅಪೋಸಿಟೇ. ಎಲ್ಲರೂ ಹಿಡಿತಾರೆ, ಕಬ್ಬಿಣ ಕೊಡ್ತಾರೆ. ನೀವು ಹೇಳಿರುವ ಪ್ರಕಾರ ರೈಟ್ ಸೈಡ್ ಇನ್ ಮಾಡೋದು ಬಿಟ್ಟು ಅವರನ್ನ ಕೈ ಕಾಲು ಹಿಡಿದು ಕಂಪ್ಲೀಟ್, ನೀವು ಹೇಳಿದ್ರೆ ಅವರಿಗೆ ಕಂಪ್ಲೀಟ್ ಒಂದು ಸ್ವಲ್ಪ ಬಿಟ್ಟು ಬಿಡಬೇಕು, ಈಸ್ ಆಗಬೇಕು. ಆ್ಯಂಡ್ ಭಾಳ ಮುಖ್ಯವಾದ ಪಾಯಿಂಟ್ ಏನಂದರೆ ಅದು 2 ನಿಮಿಷದಲ್ಲಿ ನಿಂತೇ ಹೋಗುತ್ತೆ ಅಂತ ಹೇಳಿದ್ರಿ. ಅದು ನಿಲ್ಲಿಲ್ಲ ಅಂದರೆ ಸಮಸ್ಯೆ ಇದೆ, ಅದಕ್ಕೆ ನೀವು ಬರಬೇಕು. ಭಾಳ ಒಳ್ಳೆಯದಾಗಿ ಹೇಳಿದ್ರಿ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು, ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಕಾರ್ಯಕ್ರಮದಲ್ಲಿ ಮುರ್ಷೆ ರೋಗದ ಬಗ್ಗೆ ಸ್ನೇಹಿತರೆ ನಾವು ಮಾತನಾಡ್ತಿದ್ದೇವೆ. ಡಾಕ್ಟರ್ ಶಬರಿ ಗಿರೀಶನ್ ಅವರು ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಕೊಡ್ತಿದ್ದಾರೆ. ಸೊ ಈ ಒಂದು ಕಟ್ಟುಕತೆ ಬಗ್ಗೆ ಮಾತನಾಡಿದ್ವಿ, ಆ್ಯಂಡ್ ಐ ಥಿಂಕ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ನೀವು ಡಿಸ್ಕಸ್ ಮಾಡಿದ್ರೆ. ಸೊ ನನ್ನ ಮುಂದಿನ ಪ್ರಶ್ನೆ ಡ್ರಗ್ ಫೇಲಿಯರ್ ಬಗ್ಗೆ ಇರುತ್ತೆ. ಡ್ರಗ್ ಫೇಲಿಯರ್ ಅಂದರೆ ಔಷಧಿಗಳು ವರ್ಕ್ ಆಗಿಲ್ಲ ಅಂದರೆ ಅದರ ನೆಕ್ಸ್ಟ್ ಸ್ಟೆಪ್ ಏನು, ಅದ್ರ ಬಗ್ಗೆ ಹೇಳಿ.
2: ಸೊ ಅದೊಂದು 30-40%, ಒಂದು 30-40% ಪೇಷಂಟ್ಸಿಗೆ ನಾವು ಎಷ್ಟೇ ಔಷಧಿ ಬಳಸಿದ್ರೂ ಸಹ ಪದೇ ಪದೇ ಒಂದು ಮೂರ್ಛೆ ರೋಗ ಬರ್ತಿರುತ್ತೆ, ಅದು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಫ್ರಸ್ಟ್ರೇಟಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಪೇಷಂಟ್ಸ್ ಆ್ಯಂಡ್ ಫಾರ್ ದ ಡಾಕ್ಟರ್ಸ್. ಸೊ ಆ ಥರ ಒಂದು ಲಕ್ಕಿಲಿ ಇಟ್ ಈಸ್ ನಾಟ್ ವೆರಿ ಕಾಮನ್, ಬಟ್ ಅವೇರ್ನೆಸ್ ಈಸ್ ಇಂಪಾರ್ಟೆಂಟ್. ಈ ಥರ ಒಂದು ಸಬ್ಸೆಟ್ ಅಂದರೆ ಒಂದು ವಿಭಾಗ ಇನ್ನು ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಅದರಲ್ಲಿ ಬ್ರೈಟ್ ಸೈಡ್ ಅಂದರೆ ಅದರಲ್ಲಿ ಒಳ್ಳೆ ಭಾಗ ಕೂಡ ಇದೆ. ಈಗ ಔಷಧಿಯಿಂದ ಗುಣಪಡಿಸೋಕ್ಕೆ ಆಗಲಿಲ್ಲ ಅಂದರೆ ಆ ಪೇಷಂಟ್ ಸರ್ಜರಿಗೆ ರೆಸ್ಪಾಂಡ್ ಮಾಡಬಹುದು ಅನ್ನೋ ಒಂದು ಸೂಚನೆ ಕೂಡ ಇರುತ್ತೆ ಅದ್ರ ಜೊತೆಗೆ. ಈಗ ಸರ್ಜರಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಕ್ಯೂರ್ ಆಗ್ಬೋದು ಅನ್ನೋಂದರೆ ಅಗೇನ್ ಇಟ್ ಈಸ್ ಅರೌಂಡ್ 30-40%. ಅಂದರೆ ನಾವು 100% ಕ್ಯೂರ್ ಮಾಡೋ ಒಂದು ಅವಕಾಶ. ಸೊ ಎಪಿಲೆಪ್ಸಿಯಿಂದ ಕಂಪ್ಲೀಟ್ ಫ್ರೀಡಮ್ ಅವರಿಗೆ ಒಂದು ಜೀವನದಲ್ಲಿ ಒಂದು ದೊಡ್ಡ ಒಂದು ಚೇಂಜ್ ಅದು. ಅವರು ಲೈಫಲ್ಲಿ ಒಂದು 10-15 ಇಯರ್ಸಿಂದ ಎಪಿಲೆಪ್ಸಿ ಅಂತ ಹೇಳಿ ನರಳಿ ಅವರಿಗೆ ಸಾಕಷ್ಟು ಔಷಧಿಗಳು ಸಾಕಷ್ಟು ಆಸ್ಪತ್ರೆಗಳು ತಿರುಗಾಡಿ ಏನು ಯಾವುದೇ ಒಂದು ರೀತಿಯ ಒಂದು ಗುಣಮಟ್ಟಕ್ಕೆ ತಲುಪಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಕುಟುಂಬಕ್ಕಾಗಲಿ ಆ ಪೇಷಂಟ್ಗಾಗಲಿ ಅದೊಂದು ದೊಡ್ಡವಾದ ಒಂದು ರಿಲೀಫ್. ಸೊ ಯಾವಾಗ ನಾವು ಈ ಡ್ರಗ್ ರಿಫ್ಯಾಕ್ಟ್ರಿ ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗ ಔಷಧಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಡಯಾಗ್ನೋಸಿಸ್ಗೆ ನಾವು ಬರಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ 2 ಔಷಧಿ ಅವರು ಟ್ರೈ ಮಾಡಿರಬೇಕು, 2 ವರ್ಷಗಳ ಕಾಲ ಟ್ರೈ ಮಾಡಿರಬೇಕು. ಒಂದು ಮಾತ್ರನು ಮಿಸ್ ಮಾಡ್ದೇ ಗುಡ್ ಕಾಂಪ್ಲಯನ್ಸ್, ಗುಡ್ ಡೋಸೇಜ್. ಸೊ ಇದೆಲ್ಲ ರೀತಿಯ ಒಂದು ಬೆಳವಣಿಗೆ ಮಾಡಿ ಸಹ ಅವರಿಗೆ ಕಂಟ್ರೋಲ್ಗೆ ಬರಲಿಲ್ಲ ಅಂತ ಹೇಳಿದ್ರೆ ಅಂಥ ಒಂದು ರೋಗ ದೆನ್ ಇಟ್ ಇಸ್ ಬಿಕಮ್ಸ್ ಡ್ರಗ್ ರಿಫ್ಯಾಕ್ಟ್ರಿ ಎಪಿಲೆಪ್ಸಿ. ಅದು ಎಪಿಲೆಪ್ಸಿಯ ಒಂದು ಭಾಗ ಡ್ರಗ್ ರಿಫ್ಯಾಕ್ಟ್ರಿ ಎಪಿಲೆಪ್ಸಿ ಅನ್ನೋದು. ಅದಕ್ಕೆ ಅದರಂಥಾದ ಒಂದು ಕಾರಣಗಳಿದೆ, ಲಕ್ಷಣಗಳಿದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕಾರ್ಟಿಕಲ್ ಡಿಸ್ಪ್ಲೇಸಿಯಾ ಅಂತ ಹೇಳಿದ್ದೆ, ದಟ್ ಈಸ್ ಕ್ಲಾಸಿಕಲಿ ಅದು ಸರ್ಜರಿಯಿಂದ ಗುಣಪಡಿಸೋ ಅಂಥ ಒಂದು ಎಪಿಲೆಪ್ಸಿ. ಮತ್ತೊಂದು ಪದ ನಾನು ಯೂಸ್ ಮಾಡಿದೆ ಜೆನೆಟಿಕ್ ಎಪಿಲೆಪ್ಸಿ ಅಂತ. ಅದು ಸಹ ಈಗ ಎಷ್ಟೇ ಮಾತ್ರೆ ಕೊಟ್ಟರೂ ಸಹ ಅದರಿಂದ ಗುಣಪಡಿಸಾಗದಿರೋ ಒಂದು ರೋಗ. ಸೊ ಆ ಥರ ಸಾಕಷ್ಟು ಕಾರಣಗಳು. ಆಮೇಲೆ ಮತ್ತೊಂದು ಕಾರಣ ನಾನು ಹೇಳಿದ್ದೆ, ಈಗ ಚಿಕ್ಕನ್ನಲ್ಲಿ ಸ್ಟ್ರೋಕ್ ಆದಾಗ ಅವರ ಡೆಲಿವರಿ ಟೈಮಲ್ಲಿ ಆಗಿರೋ ಒಂದು ಸ್ಟ್ರೋಕಿಂದ ಅವರಿಗೆ ಮೂರ್ಛೆ ರೋಗ ಬರ್ತಿದೆ ಅಂತ ಹೇಳಿದರೆ ಅದು ಸಹ ಕೆಲವೊಮ್ಮೆ 3-4 ಔಷಧಿ ಕೊಟ್ಟರೂ ಸಹ ಕಂಟ್ರೋಲ್ ಬರದೇ ಇರೋ ಒಂದು ಮೂರ್ಛೆ ರೋಗ. ಸೊ ಈ ಕಾರಣಗಳು ಇದ್ದರೆ ಅದು ನಿಮ್ಮ ಡಾಕ್ಟರ್ ಅಂದರೆ ಈಗ ಸಪೋಸ್ ಈಗ ಫಿಸಿಷಿಯನ್ಸ್ ಟ್ರೈ ಮಾಡ್ತಿದ್ದಾರೆ, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಟ್ರೈ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಅವರು ಸಾಮಾನ್ಯವಾಗಿ 2 ಔಷಧಿ ಕಂಟ್ರೋಲ್ ಆಗಿರಬೇಕಾಗಿತ್ತು. ಬಹುಶಃ ಆಗಲಿಲ್ಲ ಅಂದರೆ 99% ಆಫ್ ದ ಫಿಸಿಷಿಯನ್ಸ್ಗೆ ಗೊತ್ತಿದೆ ಇದು ಡ್ರಗ್ ರಿಫ್ಯಾಕ್ಟ್ರಿ ಎಪಿಲೆಪ್ಸಿ ಅಂತ. ಆವಾಗ ಅವರು ಒಂದು ಸ್ಪೆಷಲೈಸ್ಡ್ ಸೆಂಟರ್ಗೆ ರೆಫರ್ ಮಾಡ್ತಾರೆ. ಅದು ಬಹಳ ಮುಖ್ಯ, ಅದು ಕರೆಕ್ಟ್ ಟೈಮಲ್ಲಿ ರೆಫರ್ ಆಗಬೇಕು ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಇದೇ ಒಂದು ಟ್ರಯಲ್ ಈಗ 10 ವರ್ಷ ಆದಮೇಲೆ ಮಾಡೋಗಿದ್ದರೆ ಸರ್ಜರಿ ಕೂಡ ಫೇಲ್ಯೂರ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಟೈಮ್ ವಿಂಡೋ ಏನಿದೆಯಲ್ಲ, ಒಂದು ಆಪರ್ಚುನಿಟಿ, ಅದು ನಾವು ಮಿಸ್ ಮಾಡ್ಕೋಬಾರ್ದು. ಸೊ ಸಪೋಸ್ 2-3 ಇಯರ್ಸಲ್ಲೇ ಕಂಟ್ರೋಲ್ ಆಗಲಿಲ್ಲ ಅಂದರೆ ಸ್ಪೆಷಲೈಸ್ಡ್ ಸೆಂಟರ್ಗೆ ಸ್ಪೆಷಲೈಸ್ಡ್ ನ್ಯೂರಾಲಜಿಸ್ಟ್ ಆಗಲಿ, ಇದಕ್ಕೆ ಅಂತಲೇ ಎಪಿಲೆಪ್ಸಿಲಿ ಇವಾಗ ನಾನು ಎಪಿಲೆಪ್ಸಿ ಸರ್ಜನ್ ಥರ ಎಪಿಲೆಪ್ಸಿ ಫಿಸಿಷಿಯನ್ಸ್ ಇದ್ದಾರೆ, ಎಪಿಲೆಪ್ಟಾಲಜಿಸ್ಟ್, ಅವ್ರ ಫೆಲೋಶಿಪ್ಸ್ ಆಫ್ಟರ್ ದಿ ನ್ಯೂರಾಲಜಿ ಅವ್ರು ಮಾಡಿರ್ತಾರೆ, ಅವ್ರಿಗೆ ರೆಫರ್ ಮಾಡಬೇಕಾಗುತ್ತೆ. ಸೊ ಅದು ಏನು ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ಅವರದರಲ್ಲಿ ಸಾಕಷ್ಟು ವಿಧಾನಗಳಿದೆ. ಇದರಲ್ಲಿ ಎಲ್ಲಿಂದ ಫಿಟ್ಸ್ ಉತ್ಪತ್ತಿ ಆಗ್ತಿದೆ, ಫೋಕಸ್ ಆಫ್ ಆರಿಜಿನ್ ಅಂದರೆ ಈಗ ಮೂರ್ಛೆ ರೋಗ ಎಲ್ಲಿಂದ ಉತ್ಪತ್ತಿ ಆಗ್ತಿದೆ ಅದನ್ನು ಕಂಡುಹಿಡಿದ್ರೆ ಆ ಒಂದು ಭಾಗ ಮೆದುಳಿಂದ ವಿಂಗಡಿಸೋದು ಒಂದು ಸರ್ಜರಿ. ಅದನ್ನು ವಿಂಗಡಿಸೋದಾಗಲಿ ಅಥವಾ ಅದನ್ನು ತೆಗೆಯೋದಾಗಲಿ ಮಾಡಿದ್ರೆ ಅವರಿಗೆ 100% ಕ್ಯೂರ್ ಆಗೋ ಒಂದು ಅವಕಾಶ ಸಿಗುತ್ತೆ. ಸೊ ಇದೀಗ ಒಂದು 10-20 ಇಯರ್ಸ್ ಆಗೋ ಯಾರಿಗೂ ಗೊತ್ತಿರಲಿಲ್ಲ ಎಪಿಲೆಪ್ಸಿನೂ ಕ್ಯೂರ್ ಮಾಡ್ಬೋದು ಅನ್ನೋದೊಂದು. ಬಟ್ ಈಗ ಇಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂದರೆ ನಾವು ಸೇಫ್ ಆಗಿ ಬ್ರೈನ್ ಸರ್ಜರಿ ಮಾಡಿ ಅವರಿಗೆ 100% ಕ್ಯೂರ್ ಮಾಡೋ ಅಂಥ ಒಂದು ಅವಕಾಶ ನಾವು ಮಾಡಿಕೊಡ್ಬೋದು. ಅದು ಸಾಮಾನ್ಯವಾಗಿ ಎಲ್ರಿಗೂ ಒಂದು ತಿಳಿದಿರೋ ಒಂದು ವಿಷಯ ಅಲ್ಲ. ಸೊ ಅದಕ್ಕೂ ಈ ಥರ ಕಾರ್ಯಕ್ರಮಗಳು ಅದಕ್ಕೋಸ್ಕರ ಸೀಮಿತವಾಗಿದೆ. ಇದನ್ನು ನೀವು ತಲುಪಿಸ್ಬೇಕು ಈ ಸುದ್ದಿನ. ಅಂದರೆ ಎಪಿಲೆಪ್ಸಿ ಇಟ್ಸ್ ಈಸ್ ಆಲ್ಸೋ ಕ್ಯೂರಬಲ್, ಸೊ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಸೀಸ್. ಸೊ ಯು ಡೋಂಟ್ ಹ್ಯಾವ್ ಟು, ಅಂದರೆ ಈಗ ಸೊಸೈಟಿಯಿಂದ ಅವರ ಪೇಷಂಟ್ಸನ್ನು ನಾವು ಒಂದು ಬೇರೆಯವರಾಗಿ ನೋಡಬೇಕಾಗಿರೋ ಒಂದು ಅವಶ್ಯಕತೆ ಇಲ್ಲ. ಅವ್ರು ನಮ್ಮ ಜೊತೆ ಸೇರಿ ನಾರ್ಮಲ್ ಪೀಪಲ್ ಆಗಿ ಅವ್ರು ಬಾಳಬಹುದು. ಅದು ತುಂಬ ಮುಖ್ಯ, ಎಸ್ಪೆಷಲಿ ಹೆಣ್ಮಕ್ಳು. ಅವ್ರಿಗೆ ಎಪಿಲೆಪ್ಸಿ ಅಂತ ಹೇಳಿದ ಕೂಡಲೇ ಅವ್ರ ಸೊಸೈಟಿ ಕಂಪ್ಲೀಟ್ಲಿ ಐಸೋಲೇಟ್ ಮಾಡಿಬಿಡುತ್ತೆ. ಸೊ ಆ ಒಂದು ಸಿಚುವೇಶನ್ ಈಗ ಚೇಂಜ್ ಆಗಿದೆ. ಸೊ ಸಾಕಷ್ಟು ಅಡ್ವಾನ್ಸಸ್ ಆಗಿದೆ. ಸೊ ಡ್ರಗ್ ರಿಫ್ಯಾಕ್ಟ್ರಿ ಎಪಿಲೆಪ್ಸಿಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ. ಈಗ 100% ಕ್ಯೂರ್ ಇಲ್ಲದೇ ಇದ್ದರೂ ಸಹ ಅದನ್ನು ಕಂಟ್ರೋಲ್ ಮಾಡೋ ಅಂಥ ಒಂದು ಅವಕಾಶ ಕೂಡ ಸಹ ಇದೆ. ಅಂದರೆ ಪ್ಯಾಲಿಟಿವ್ ಸರ್ಜರಿ, ಉಪಶಮನಕಾರಿ ಸರ್ಜರೀಸ್. ಅದರಲ್ಲಿ ಈಗ ಸಪೋಸ್ ಪರ್ ಮಂತ್ 20 ಎಪಿಸೋಡ್ಸ್ ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ಸರ್ಜರಿಯಿಂದ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ ಸಿಕ್ಸ್ ಮಂತ್ಲಿ ಒನ್ಸ್ ಎಪಿಸೋಡ್ಸಿಗೆ ನಾವು ಕಡಿಮೆ ಮಾಡ್ಬೋದು. ಅಂದರೆ ಅವರ ಸೀಜರ್ ಬರ್ಡನ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡ್ಬೋದು. ಸೊ ಈ ಥರ ಹಲವಾರು ರೀತಿಯ ಶಸ್ತ್ರಚಿಕಿತ್ಸೆಗಳು ಈಗ ಲಭ್ಯವಿದೆ.
1: ಅದ್ಭುತ. ಆ್ಯಂಡ್ ಬಹಳ ಮುಖ್ಯವಾದ ಪಾಯಿಂಟ್ ಏನಂದರೆ, ಇದು ನನ್ನ ಪ್ರಶ್ನೆಯಾಗೇ ಇತ್ತು, 100% ಇದಕ್ಕೆ ಪರಿಪೂರ್ಣ ಅಂದರೆ ಕ್ಯೂರ್ ಇದೆ, ಆ ಗುಣಪಡಿಸಬಹುದಾ? ಅದನ್ನು ನೀವೇ ಹೇಳಿದ್ರಿ, ಈ ಕಾರ್ಯಕ್ರಮದ ಮುಖಾಂತರ ಅದು ತಲುಪುತ್ತೆ ಜನರಿಗೆ. ಆ್ಯಂಡ್ 100% ಆ ಮಹಿಳೆಯರ ಪಾಯಿಂಟ್ ಒಂದು ಹೇಳಿದ್ರಿ, ಬಹಳಷ್ಟು ಮಹಿಳೆಯರಿಗೆ ಸಮಾಜದಲ್ಲಿ ಅವರಿಗೆ ಏನಾದರೂ ಈ ಒಂದು ರೋಗ ಇದ್ದರೆ ಮದುವೆ ಸುದಾ ಆಗೋದಿಲ್ಲ, ಇದು ಅದು, ಬಹಳಷ್ಟು ಕಡೆ ಅವರಿಗೆ ಒಂದು ಸ್ವತಂತ್ರನೇ ಇರುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಎಸ್, ಈ ಒಂದು ಕಾರ್ಯಕ್ರಮದ ಮುಖಾಂತರ ಇದನ್ನು ತಿಳಿಸಿದ್ದಕ್ಕೆ ಧನ್ಯವಾದ ಅಂತ ತಿಳಿಸೇನೆ. ಮುಂದಿನ ಪ್ರಶ್ನೆ, ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು?
2: ಸೊ ಒಂದು ಎಮರ್ಜೆನ್ಸಿ ನಾನು ಹೇಳಿದಾಗೆ ಸ್ಟೇಟಸ್ ಎಪಿಲೆಪ್ಟಿಕಸ್, ದಟ್ ಈಸ್ ದ ಮೇಜರ್ ಎಮರ್ಜೆನ್ಸಿ. ಈಗ ಒಬ್ಬರು ಮೂರ್ಛೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಸಾಕಷ್ಟು ಎಮರ್ಜೆನ್ಸೀಸ್ ಬರಬಹುದು. ಅದರಿಂದನೇ ನಾವು ಯಾವತ್ತೂ ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ತೊಗೋಬೇಕು. ಮಾತ್ರೆಯಿಂದ ಆಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರಿ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿರೋದು ಈ ಒಂದು ಕಾರಣದಿಂದ. ಸಿಂಪಲ್ ಆಗಿರೋ ಒಂದು ಮೂರ್ಛೆ ಹೋಗೋದೇನೆ ಅವರ ಆ ಒಂದು ಸಿಚುವೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ರೋಡ್ ಕ್ರಾಸ್ ಮಾಡ್ತಿದ್ದಾರೆ, ಈ ಥರ ಬಿಹೇವಿಯರ್ ಅರೆಸ್ಟ್, ನಾನು ಹೇಳ್ದಂಗೆ ಬ್ಲ್ಯಾಂಕ್ ಸ್ಟೇರಿಂಗ್, ನಿಂತು ಬಿಡ್ತಾರೆ, ನಡೀತಿದ್ದಂಗೆ ಮಧ್ಯ ರೋಡಲ್ಲಿ ನಿಂತು ಬಿಡ್ತಾರೆ. ಅದೊಂದು ದೊಡ್ಡದ ಒಂದು ತೊಂದರೆ. ಸೊ ಅವ್ರ ಕೈಕಾಲು ಅದರಬೇಕು ಅಂತಲೇ ಇಲ್ಲ, ಸ್ಪೀಚ್ ಅರೆಸ್ಟ್ ಆಗಲಿ ಬಿಹೇವಿಯರ್ ಅರೆಸ್ಟ್ ಆಗಲಿ, ಅವ್ರು ಯಾವುದೋ ಒಂದು ಸಿಚುವೇಷನ್ಲಿ ಇರ್ತಾರೆ ಅದು ಬಹಳ ಮುಖ್ಯ. ಹಾಗಾಗಿ ಅವರಿಗೆ ದೇ ಶುಡ್ ನಾಟ್ ಡ್ರೈವ್ ಅಲೋನ್, ನೆವರ್ ಡ್ರೈವ್ ಅಲೋನ್ ಆ್ಯಂಡ್ ನೆವರ್ ಗೋ ಫಾರ್ ಎನಿ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್, ಎನಿ ಆ್ಯಕ್ಟಿವಿಟೀಸ್. ಈಗ ಅವರಿಗೆ ತುಂಬ ಬಹಳ ಒಂದು ರಿಸ್ಕ್ ಇರೋ ಒಂದು ಸಿಚುವೇಷನ್. ಸೊ ಅನ್ಫಾರ್ಚುನೇಟ್ಲಿ ವೆರಿ ಫ್ಯೂ ಸಿಚುವೇಷನ್. ಸೊ ಅವರಿಗೆ ಒಬ್ಬರು ಯಾವಾಗಲೂ ಜೊತೆಗಿರೋಬೇಕಾಗಿರೋ ಒಂದು ಅವಶ್ಯಕತೆ ತುಂಬ ಇದೆ. ಅದರಿಂದನೇ ಅದು ಔಷಧಿಯಿಂದ ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಅವ್ರಿಗೂ ಸಹ ನಾರ್ಮಲ್ ಆಗಿ ಜೀವನ ಸೈಸ್ ಅಂದರೆ ಲೀಡ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಈಗ ಸಪೋಸ್ ಇಯರ್ಲಿ ಒನ್ಸ್ ಬರ್ತಿದೆ ಅಂತ ಹೇಳಿದ್ರೆ ದ್ಯಾಟ್ ಇಸ್ ದೇ ಆರ್ ಆಲ್ಮೋಸ್ಟ್ ಆ್ಯಸ್ ನಾರ್ಮಲ್ ಆ್ಯಸ್ ಎನಿಬಡಿ ಎಲ್ಸ್. ಬಟ್ ದೆನ್ ಈ ಒಂದು ಪ್ರಿಕಾಷನ್ಸ್ ಯಾವತ್ತಿಗೂ ಅವ್ರು ಫಾಲೋ ಮಾಡಲೇಬೇಕಾಗುತ್ತೆ ಅಂಟಿಲ್ ಅನ್ಲೆಸ್ ವಿ ಕ್ಯೂರ್ ದೆನ್. ಸೊ ಕ್ಯೂರ್ ಮಾಡೋ ಒಂದು ಅವಕಾಶ ಇದ್ದರೆ ದೆನ್ ದೇ ಆರ್ ನಾರ್ಮಲ್, ಅಬ್ಸಲ್ಯೂಟ್ಲಿ ನಾರ್ಮಲ್. ಇಲ್ಲದಾಗಿದ್ದರೆ ಪ್ರಿಕಾಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಎಮರ್ಜೆನ್ಸೀಸ್, ದಟ್ ಈಸ್ ಒನ್ ಎಮರ್ಜೆನ್ಸಿ. ಅಂದರೆ ಯಾವ ಸಿಚುವೇಷನಲ್ಲಿ ಮೂರ್ಛೆ ಹೋಗ್ತಾರೆ, ಯಾವ ಒಂದು ಸಂದರ್ಭದಲ್ಲಿ ಅವರು ಮೂರ್ಛೆ ಹೋಗಿ ಕೆಳಗೆ ಬೀಳ್ತಾರೆ, ಅದೊಂದು ದೊಡ್ಡದಾದ ಒಂದು ಎಮರ್ಜೆನ್ಸಿ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಪದೇ ಪದೇ ಅವರ ಪ್ರಜ್ಞೆ ತಿಳಿಯೋದೇನೆ, ಪದೇ ಪದೇ ಒಂದು ಫಿಟ್ಸ್ ಬರೋಗಾಗಿದ್ದರೆ ಅದೊಂದು ದೊಡ್ಡ ಎಮರ್ಜೆನ್ಸಿ ಸ್ಟೇಟಸ್ ಎಪಿಲೆಪ್ಟಿಕಸ್. ಅದು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಸೇರಿಸಬೇಕಾಗುತ್ತೆ, ಅಡ್ಮಿಟ್ ಮಾಡಬೇಕಾಗುತ್ತೆ, ಮಾಡಬೇಕಾಗಿರೋ ಟ್ರೀಟ್ಮೆಂಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ಇದಲ್ಲದೇ ಬೇರೆ ಡೈರೆಕ್ಟ್ ಎಮರ್ಜೆನ್ಸೀಸ್ ಈ ರೋಗದಲ್ಲಿ ಬೇರೆ ಯಾವುದೂ ಇಲ್ಲ. ಆದರೆ ಇದರದ್ದು ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್, ಅಂದರೆ ಈಗ ಹಾರ್ಟ್ ತೊಂದರೆ ಇರೋ ಪೇಷಂಟ್ ಆಗಲಿ, ಬೇರೆ ಯಾವುದಾದ್ರು ತೊಂದರೆ ಇದ್ದರೆ ಅದು ಇದಕ್ಕೆ ಆ್ಯಡ್ ಆಗುತ್ತೆ, ರಿಸ್ಕಿಂದ ಆ್ಯಡ್ ಆಗಬಹುದು. ಸೊ ದೀಸ್ ಆರ್ ದಿ ಸಮ್ ಎಮರ್ಜೆನ್ಸಿ ಆಲ್ಸೋ ವಿತ್ ಎಪಿಲೆಪ್ಸಿ.
1: ಬಹಳ ವಿವರವಾದ ಒಂದು ಮಾಹಿತಿಯನ್ನು ಕೊಟ್ಟಿರಿ, ಗೋಲ್ಡ್ ಮೈನ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ಡಾಕ್ಟರ್ ಸರ್. ಆ್ಯಂಡ್ ಈಗ ಲಾಗಿನ್ ಆಗೋರು ಯಾರು ನಮ್ಮ ಕೇಳುಗರಲ್ಲಿ ಈ ಒಂದು ರೋಗದ ಕುರಿತು ಮುಂಜಾಗೃತ ಕ್ರಮ ಯಾವ, ನೀವು ಬಹಳಷ್ಟು ಇದನ್ನು ಕವರ್ ಆಲ್ರೆಡಿ ಮಾಡಿದ್ದೀರಾ, ಆದರೆ ಈಗ ಒಂದು ಸಂಕ್ಷಿಪ್ತವಾಗಿ ಸಮರೈಸ್ ವರ್ಜನ್ ಆಫ್ ಪ್ರಿಕಾಷನ್ಸ್ ಅದ್ರ ಬಗ್ಗೆ ಸ್ವಲ್ಪ.
2: ಪ್ರಿಕಾಷನ್ ನಾವು ಸಮರೈಸ್ ಮಾಡಬೇಕಾದ್ರೆ ಬಹಳ ಮುಖ್ಯವಾದದ್ದು ಮಾತ್ರ ಮಿಸ್ ಮಾಡಬಾರ್ದು. ರೆಗ್ಯುಲರ್ ಆಗಿ ಫುಡ್ ತೊಗೋಬೇಕಾಗುತ್ತೆ. ಅಂದರೆ ಎವ್ರಿ ಮೀಲ್, ಯಾಕಂದರೆ ಎಲ್ಲ ಮೋಸ್ಟ್ ಆಫ್ ದ ಮೆಡಿಕೇಷನ್ಸ್ ವಿಲ್ ಬಿ ಆಫ್ಟರ್ ದ ಫುಡ್. ಸೊ ನೀವು ಕರೆಕ್ಟಾಗಿ ಫುಡ್ ತೊಗೋಬೇಕಾಗುತ್ತೆ. ಫುಡ್ ತೊಗೊಂಡ ನಂತರ ನಾವು ಡ್ರಗ್ಸ್ ತೊಗೋಬೇಕಾಗುತ್ತೆ. ಒಂದು ಡ್ರಗ್ಸ್ ಕೂಡ ಮಿಸ್ ಮಾಡೋಂಗಿಲ್ಲ. ಅದು ಮಿಸ್ ಮಾಡಿದ್ರೆ ಏನಾಗುತ್ತೆ, ಬರೀ ಒಂದ್ಸತಿ ಮೂರ್ಛೆ ಆಗೋದಲ್ಲ, ಅದು ಕಂಟಿನ್ಯೂಸ್ ಸೀಜರ್ಸ್ ಬರೋ ಒಂದು ಚಾನ್ಸಸ್ ಇರುತ್ತೆ. ದಟ್ಸ್ ಕಾಲ್ಡ್ ವಿಡ್ರಾವಲ್ ಸೀಜರ್ಸ್. ಅದು ಯೂಶ್ವಲಿ ಪ್ರೋಗ್ರೆಸ್ ಟು ಸ್ಟೇಟಸ್ ಎಪಿಲೆಪ್ಟಿಕಸ್. ನಾನು ಹೇಳಿದ ಮುಂಚೆ ಹೇಳಿದಂಗೆ ಒಂದು ಎಮರ್ಜೆನ್ಸಿ ಸಿಚುವೇಷನ್ ಬಂದುಬಿಡುತ್ತೆ ಒಂದು ಮಾತ್ರ ಮಿಸ್ ಮಾಡಿದ್ರೆ. ಸೊ ಅದು ಬಹಳ ಮುಖ್ಯ. ನೆಕ್ಸ್ಟ್ ಸ್ಲೀಪ್ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್. ಸ್ಲೀಪ್ ಮಿಸ್ ಮಾಡೋಂಗಿಲ್ಲ. ಅದು ಸ್ವಲ್ಪ ಈ ಮಿನಿಮಮ್ 7 to 8 hours ಸ್ಲೀಪ್ ಬೇಕೇ ಬೇಕು. ಈ ಒಂದು ಎಪಿಲೆಪ್ಸಿ ಇರೋ ಪೇಷಂಟ್ಸ್ಗೆ ಸ್ಲೀಪ್ ಅನ್ನೋದು ಭಾಳ ಮುಖ್ಯ. ಆದಷ್ಟು ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ಅದು ಈಸಿಲಿ ಅವಾಯ್ಡಬಲ್ ಅಲ್ಲ. ಈಗ ಒಬ್ಬರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದರೆ ಮಿನಿಮಮ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಈಸ್ ದೇರ್, ಬಟ್ ಆದಷ್ಟು ವಿ ನೀಡ್ ಟು ಬಿ ಸಪೋರ್ಟಿವ್. ಸೊ ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಶುಡ್ ಬಿ ಕಂಟ್ರೋಲ್ಡ್. ನೆಕ್ಸ್ಟ್ ಭಾಳ ಮುಖ್ಯವಾದದ್ದು ಅಂತ ಹೇಳಿದ್ರೆ, ಈಗ ನಿದ್ದೆ ಮಿಸ್

0: ಮಾಡಿ ಕೆಲವರು ರಾತ್ರಿ ಆಗಲೂ ಓದೋ ಒಂದು ಅಭ್ಯಾಸ ಇದೆ, ಅದನ್ನು ಅವಾಯ್ಡ್ ಮಾಡೋದು ಬೆಟರ್. ತುಂಬ ಲೈಟ್ ಸ್ಟೇರಿಂಗ್, ಈಗ ತುಂಬ ಭಾಳಷ್ಟು ಒಂದು ಯಾವಾಗಲೂ ಫೋನ್ ನೋಡೋದಾಗಲಿ, ಒಂದು ಟಿ ವಿ ನೋಡೋದಾಗಲಿ, ಆ ಒಂದು ಫೋಟಿಕ್ ಸ್ಟಿಮ್ಯುಲೇಷನ್ದ ಕೂಡ ಸೀಶರ್ ಬರೋ ಒಂದು ಅವಕಾಶ ಇರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪ್ರಿಕಾಷನ್ ಅಂದರೆ ಡ್ರಿಂಕ್ಸ್ ಮಾಡೋ ಹಂಗಿಲ್ಲ. ಆಲ್ಕೋಹಾಲ್ ಶುಡ್ ಬಿ ಅವಾಯ್ಡೆಡ್ ಅಟ್ ಎನಿ ಕಾಸ್ಟ್. ಈಗ ಈ ಮಾತ್ರೆ ಒಂದು ತೊಗೊಳಂಗೆ ಇದ್ದರೆ, ಸೊ ಸಾಮಾನ್ಯವಾಗಿ ಅರೌಂಡ್ 40s ಮೆನ್ ಈ ಡಿಪ್ರೆಷನ್ ಈಸ್ ಅಸೋಸಿಯೇಟೆಡ್ ವಿತ್ ಎಪಿಲೆಪ್ಸಿ. ಸೊ ಅವರಿಗೆ ಮಾನಸಿಕವಾಗಿ ಸಾಕಷ್ಟು ನೊಂದಿರ್ತಾರೆ. ಆ ಟೈಮಲ್ಲಿ ಈ ಆಲ್ಕೋಹಾಲ್ ಇಂಟೇಕ್ ಕೂಡ ಜೊತೆಗೆ ಶುರು ಆಗಿರುತ್ತೆ. ಆ ಒಂದು ಅಭ್ಯಾಸ ಅದು 100% ನೀವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಆಲ್ಕೋಹಾಲಿಂದ ಔಷಧೀಯ ಒಂದು ಏನು ಗುಣ ಇರುತ್ತಲ್ಲ ಅದು ಕುಂದೋಗುತ್ತೆ. ಸೊ ಔಷಧಿಗಳು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವರು ಪದೇ ಪದೇ ನಮ್ಮ ಹಾಸ್ಪಿಟ್ಲಿಗೆ ಬರ್ತಿರ್ತಾರೆ, ನಾವು ಪದೇ ಪದೇ ಮಾತ್ರೆಗಳು ಚೇಂಜ್ ಮಾಡ್ತಿರ್ತೀವಿ, ಮತ್ತು ಅವ್ರು ಹೇಳ್ತಾರೆ ಈ ಒಂದು ಅಭ್ಯಾಸ ಅವ್ರಿಗೆ ಶುರು ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಕೆಲವೊಮ್ಮೆ ಆ ಔಷಧಿ ಜೊತೆ ಆಲ್ಕೋಹಾಲ್ ಕೂಡ ಸೇರಿದಾಗ ಅವ್ರು ಮೂರ್ಛೆ ಹೋಗೋ ಒಂದು ಇಂಟೆನ್ಸಿಟಿ ಏನಿತ್ತಲ್ಲ ಅದು ಡಬಲ್ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ಸಲ್ಲಿ ಇದನ್ನು ಅವಾಯ್ಡ್ ಮಾಡೋದು ಭಾಳ ಅಗತ್ಯ.
1: ಖಂಡಿತ ಸರ್. ಆ್ಯಂಡ್ ಈ ಒಂದು ವಿಷಯ, ಈ ಪ್ರಿಕಾಷನ್ ಮುಂಜಾಗೃತ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ಕೊನೆಯದಾಗಿ ನನ್ನ ವಿನಂತಿ, ಎಲ್ಲರೂ ಈಗ ತಿಳ್ಕೊಂಡಿದ್ದೀರ ಪ್ರಿಕಾಷನ್ಸ್ ಏನಿದೆ, ಯಾವಾಗ ನಾವು ಮೂರ್ಛೆ ರೋಗ ಅನ್ನೋದನ್ನು ಹೇಳ್ಬೋದು, ಮೂರ್ಛೆ ಹೋಗೋದು ಯಾವಾಗ, ಅದರ ಲಕ್ಷಣಗಳು ಏನಿದೆ, ಈಗ ನೀವು ಮಾಹಿತಿ ನೀವು ತಿಳ್ಕೊಂಡಿದ್ದ ಕೂಡಲೇ ನೀವು ತಿಳ್ಕೊಳ್ತೀರಾ, ಮತ್ತು ನೀವು ಅಲ್ಲಿಗಲ್ಲಿಗೆ ಬಿಡ್ತೀರಾ, ಇಲ್ಲ ಒಂದಿನ ಮೋಸ್ಟ್ಲಿ ಡಿಸ್ಕಸ್ ಮಾಡ್ಬೋದು, ಅದು ಅಲ್ಲಿಗೆ ಬಿಡಬಾರ್ದು, ಅದು ನನ್ನ ವಿನಂತಿ. ಆದಷ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ, ಆದಷ್ಟು ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಸೊ ಶೇರ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಆದಷ್ಟು ಇದನ್ನು ಶೇರ್ ಮಾಡಿ. ಮತ್ತು ಎಪಿಲೆಪ್ಸಿ ಮೂರ್ಛೆ ರೋಗ ಕೂಡ ಅದನ್ನು ಕ್ಯೂರ್ ಅನ್ನೋದೊಂದು ಇದೆ. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ, ಸರ್ಜರಿ ಮುಖಾಂತರ ನಾವು ಅದನ್ನು 100% ಕ್ಯೂರ್ ಮಾಡೋ ಒಂದು ಅವಕಾಶ ಇದೆ ಅನ್ನೋದನ್ನು ಕೂಡ ನೀವು ಅದನ್ನು ತಲುಪಿಸಬೇಕಾಗುತ್ತೆ. ಅದು ನನ್ನ ವಿನಂತಿ.
1: ಅದ್ಭುತ ಸರ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಎಪಿಲೆಪ್ಸಿ ಬಗ್ಗೆ ನಾವು ಮಾತನಾಡಿದ್ವಿ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಡಾಕ್ಟರ್ ಶಬರಿ ಗಿರೀಶನ್ ಅವರು, ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸರ್, ತಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಧನ್ಯವಾದ. ಥ್ಯಾಂಕ್ ಯು.
1: ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಮಾವಿನ ಹಣ್ಣು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಮಾವಿನ ಹಣ್ಣು ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಮಾವಿನ ಹಣ್ಣಿನಿಂದ ನಾವು ಜ್ಯೂಸ್ ಮಾಡ್ತೀವಿ, ಸಿಕ್ಕರಣೆ ಮಾಡ್ತೀವಿ, ಫ್ರೂಟ್ ಸಲಾಡ್ ಮಾಡ್ತೀವಿ. ಈ ತರ ನೀವು ಮಾವಿನ ಹಣ್ಣಿಂದ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಮಾಡಿ ಟ್ರೈ

ಮಾಡಿ ಅದರ ಸವಿಯನ್ನು ಕೂಡ ಸವಿದಿರ್ತೀರಾ. ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನ ಪೂರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಒಂದು ರೆಸಿಪಿನೂ ಕೂಡ ಟ್ರೈ ಮಾಡಿ, ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಬೇರೆ ಯಾವೆಲ್ಲ ಮಾವಿನ ಹಣ್ಣಿನಿಂದ ಏನು ರೆಸಿಪಿ ಮಾಡ್ತಿರಲ್ವ, ಅಷ್ಟೇ ಚೆನ್ನಾಗಿ ಕೂಡ ಈ ಒಂದು ಮಾವಿನ ಹಣ್ಣಿನ ಪೂರಿ ಬರುತ್ತೆ. ಹಾಗಿದ್ರೆ ಈ ಒಂದು ಮಾವಿನ ಹಣ್ಣಿನ ಪೂರಿ ಮಾಡಲಿಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋದಾದ್ರೆ, ಎರಡು ಮಾವಿನ ಹಣ್ಣು ಸಣ್ಣದಾಗಿ ಕಟ್ ಮಾಡಿದ್ದು, ಸ್ವಲ್ಪ ಸಕ್ಕರೆ ಬೇಕಾಗುತ್ತೆ, ಸ್ವಲ್ಪ ಏಲಕ್ಕಿ ಪುಡಿ, ಮತ್ತೆ ನಿಮ್ಮ ಮನೆಯವರಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಬೇಕಾಗುತ್ತೆ. ಅಂದ್ರೆ ಒಂದು ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನ ತೆಗೆದುಕೊಳ್ಳಿ. ಮತ್ತೆ ಅದನ್ನ ಕರೀಲಿಕ್ಕೆ ಎಣ್ಣೆ ಬೇಕಾಗುತ್ತೆ, ಚಿಟಿಗೆಯಷ್ಟು ಉಪ್ಪು ಬೇಕಾಗುತ್ತೆ. ಹಾಗಿದ್ರೆ ಈ ಒಂದು ಮಾವಿನ ಹಣ್ಣಿನ ಪೂರಿ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಸಕ್ಕರೆಯನ್ನ ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಪುಡಿ ಮಾಡ್ಕೊಳ್ಳಿ. ಸಕ್ಕರೆ ಪುಡಿ ಆದ್ಮೇಲೆ ಅದಕ್ಕಿಂತ ಚಿಕ್ಕದಾಗಿ ಕಟ್ ಮಾಡಿದಂತಹ ಮಾವಿನ ಹಣ್ಣುಗಳನ್ನ, ಮಾವಿನ ಹಣ್ಣಿನ ಹೋಳುಗಳನ್ನ ಹಾಕೊಳ್ಳಿ. ಅದನ್ನು ಕೂಡ ರುಬ್ಕೊಳ್ಳಿ. ರುಬ್ಬಿ ಆದ್ಮೇಲೆ ಒಂದು ಅಗಲವಾದ ಪಾತ್ರೆಗೆ, ಈಗ ಚಪಾತಿ ಹಿಟ್ಟನ್ನ ಕಲಸ್ಬೇಕಲ್ವಾ, ಹಾಗಾಗಿ ಒಂದು ಅಗಲವಾದ ಪಾತ್ರೆಗೆ ಚಪಾತಿ ಹಿಟ್ಟನ್ನ ಹಾಕಿ ಅದಕ್ಕೆ ರುಬ್ಬಿದಂತಹ ಮಾವಿನ ಹಣ್ಣಿನ ಮಿಶ್ರಣವನ್ನ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಅದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಾದ್ಮೇಲೆ ಸ್ವಲ್ಪ ಹೊತ್ತು, ಒಂದು 10-15 ನಿಮಿಷ ಅದನ್ನ ನೆನಿಲಿಕ್ಕೆ ಬಿಟ್ಬಿಡಿ. ಅದು ನೆಂದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಹಿಟ್ಟಿನಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನ ತಯಾರು ಮಾಡಿಕೊಂಡು, ಇವಾಗ ನಾವು ಪೂರಿ ಎಲ್ಲ ಲಟ್ಟಿಸ್ತೀವಲ್ವ, ಆಕಾರಕ್ಕೆ ಅದನ್ನ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡು ಆದ್ಮೇಲೆ ಬಿಸಿಯಾದ ಎಣ್ಣೆಯಲ್ಲಿ ಅದನ್ನ ಕರಿಬೇಕು. ಈ ರೀತಿ ಕರೆದಂತಹ ಪುರಿಗಳನ್ನ ನೀವು ಶೀಕರಣೆಯೊಂದಿಗೆ ತಿಂದ್ರೆ ಬಹಳಷ್ಟು ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವಣುಧ್ವನಿ 90.4 FM. ಈಗ ನಾನು ಕಡಲೆಬೇಳೆಯನ್ನ ಬಳಸಿ ಯಾವುದೇ ರೀತಿ ಎಣ್ಣೆಯನ್ನ ಹಾಕದೆ ಎಣ್ಣೆಯಲ್ಲಿ ಕರಿಯದೆ ಯಾವ ರೀತಿ ಒಂದು ವಡೆಯನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಕಡಲೆಬೇಳೆಯನ್ನ ಯೂಸ್ ಮಾಡಿ ಯಾವ ರೀತಿ ಆದಂತ ಒಂದು ಮಸಾಲಾ ಕಡಲೆಬೇಳೆ ವಡೆಯನ್ನ ಮಾಡೋದು ಅಂತ. ಇವಾಗ ನಾನು ಎಣ್ಣೆಯನ್ನ ಯೂಸ್ ಮಾಡದೆ ಹಬೆಯಲ್ಲಿ ಬೇಯಿಸಿ ಯಾವ ರೀತಿ ಒಂದು ಆರೋಗ್ಯಕರವಾದಂತಹ ತಿಂಡಿಯನ್ನ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಈ ಒಂದು ಕಡಲೆಬೇಳೆ ವಡೆಯನ್ನ ಮಾಡ್ಲಿಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, ಒಂದು ಬಟ್ಲು ಕಡಲೆಬೇಳೆ ಅಂದ್ರೆ 2 ಗಂಟೆಗಳ ಕಾಲ ಅದನ್ನ ನೆನೆಸಿಟ್ಟಿರ್ಬೇಕಾಗುತ್ತೆ. 1 ಬಟ್ಲು 2 ಗಂಟೆಗಳ ಕಾಲ ನೆನೆದಂತಹ ಕಡಲೆಬೇಳೆ, 1 ಕಪ್ ಗೋಧಿ ಹಿಟ್ಟು, 1/4 ಕಪ್ ಅಕ್ಕಿ ಹಿಟ್ಟು, 4-5 ಬೆಳ್ಳುಳ್ಳಿ ಎಸಳು, 1 ಇಂಚ್ ಶುಂಠಿ, 8-10 ಕರಿಬೇವಿನ ಎಲೆಗಳು, 1/4 ಚಮಚದಷ್ಟು ಅರಿಶಿನ, 1/4 ಚಮಚ ಜೀರಿಗೆ, 1 ಸ್ಪೂನ್ ನಿಂಬೆ ರಸ, 3-4 ಹಸಿಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ, 1 ಬೌಲ್ಗೆ 2 ಕಪ್ನಷ್ಟು ಗೋಧಿ ಹಿಟ್ಟು, 1/4 ಕಪ್ ಅಕ್ಕಿ ಹಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ, ಈಗ ನಾರ್ಮಲ್ ಆಗಿ ನಾವು ಚಪಾತಿ ಹಿಟ್ಟನ್ನ ಕಲಸ್ತೀವಲ್ಲ ಆ ಹದಕ್ಕೆ ಆ ಹಿಟ್ಟನ್ನ ಕಲಸಿಟ್ಕೊಳ್ಳಿ. ಆ ಹಿಟ್ಟನ್ನ ಕಲಸಿ ಆದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಚ್ಚಿ 10-15 ನಿಮಿಷ ಅದನ್ನ ನೆನೆಯಲಿಕ್ಕೆ ಬಿಟ್ಬಿಡಿ. ಆಮೇಲೆ ನಾನು 1 ಬಟ್ಲು 2 ಗಂಟೆಗಳ ಕಾಲ ನೆನೆಸಿದಂತಹ ಕಡಲೆಬೇಳೆ ತಗೋಬೇಕು ಅಂತ ಹೇಳಿದ್ನಲ್ವಾ, ಆ ಕಡಲೆಬೇಳೆಗೆ 4-5 ಬೆಳ್ಳುಳ್ಳಿ ಎಸಳನ್ನ, 1 ಇಂಚು ಹಸಿ ಶುಂಠಿಯನ್ನ, 8-10 ಕರಿಬೇವಿನ ಎಲೆಗಳನ್ನ, 1/4 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಜೀರಿಗೆ, 1 ಸ್ಪೂನ್ ನಿಂಬೆ ರಸ, 1/3-4 ಹಸಿಮೆಣಸಿನಕಾಯಿನ ಹಾಕಿ ಅದನ್ನ ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಬಿದ್ಮೇಲೆ ಅದನ್ನೊಂದು ಪಾತ್ರೆಗೆ ಹಾಕೊಳ್ಳಿ. ಒಂದು ಪಾತ್ರೆಗೆ ಹಾಕಿದ್ಮೇಲೆ ಅದಕ್ಕೆ 1 ತುರಿದಂತಹ ಕ್ಯಾರೆಟ್ ತುರಿಯನ್ನ, ಆಮೇಲೆ ಸಣ್ಣಗೆ ಹೆಚ್ಚಿದಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಸ್ಟಫಿಂಗಿಗೆ ರೆಡಿ ಮಾಡಿಟ್ಕೊಳ್ಳಿ. ಆ ರೀತಿ ರೆಡಿ ಆದ್ಮೇಲೆ ಈಗಾಗಲೇ ನೀವು ಹಿಟ್ಟನ್ನ ಕಲಸಿಟ್ಕೊಂಡಿರ್ತೀರಲ್ವಾ, ಆ ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನ ಹಚ್ಚಿ ಮತ್ತೊಮ್ಮೆ ಚೆನ್ನಾಗಿ ಅದನ್ನ ನಾದ್ಕೊಳ್ಳಿ. ಆ ಹಿಟ್ಟನ್ನ ನಾದಿ ಆದ್ಮೇಲೆ ಈ ಕಡೆ ತಳುನೂ ಅಲ್ಲ, ಈ ಕಡೆ ದಪ್ಪನೂ ಅಲ್ಲ, ಮೀಡಿಯಂ ಸೈಜ್ಗೆ, ಪುರಿ ಸೈಜ್ಗೆ ಅವುಗಳನ್ನ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡಾದ್ಮೇಲೆ ಅದರೊಳಗಿಗೆ ಇವಾಗ ನಾ ಸ್ಟಫಿಂಗಿಗೆ ಅಂತ ಕಡಲೆಬೇಳೆ ರೆಡಿ ಮಾಡಿಟ್ಕೊಳ್ಳಕ್ಕೆ ಹೇಳಿದ್ನಲ್ವಾ, ಆ ಕಡಲೆಬೇಳೆಯನ್ನ 1 ಸ್ಪೂನ್ನಷ್ಟು ಅದರಲ್ಲಿ ಹಾಕಿ ಮೋದಕದ ಆಕಾರಕ್ಕೆ ಅವುಗಳನ್ನ ಮಡಚಬೇಕಾಗುತ್ತೆ. ಇವಾಗ ನಾವು ಮೋದಕ ಮಾಡ್ತೀವಲ್ವಾ, ಆ ಆಕಾರಕ್ಕೆ ಅದನ್ನ ಮಡಚಬೇಕಾಗುತ್ತೆ. ಎಲ್ಲವನ್ನ ಆ ರೀತಿ ಮಡಚಿಟ್ಕೊಂಡ್ಮೇಲೆ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಚ್ಚಿ ಅವೆಲ್ಲವನ್ನ ಇಡ್ಲಿ ಪಾತ್ರೆಯಲ್ಲಿಟ್ಟು 15-20 ನಿಮಿಷಗಳ ಕಾಲ ಸ್ಟೀಮ್ನಲ್ಲಿ ಇವುಗಳನ್ನ ಬೇಯಿಸಬೇಕಾಗುತ್ತೆ. ಬೇಯಿಸ್ ಆದ್ಮೇಲೆ ಅವನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ರೆ ಅವು ಈಸಿಯಾಗಿ ಅನ್ಮೋಲ್ಡ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ಅವು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಆ ರೀತಿ ಅವುಗಳನ್ನೆಲ್ಲ ತೆಗೆದ್ಮೇಲೆ 1 ಬಾಣಲೆಗೆ 2 ಚಮಚದಷ್ಟು ಎಣ್ಣೆಯನ್ನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ 1/4 ಚಮಚದಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಎಲೆ, 1/4 ಚಮಚದಷ್ಟು ಖಾರದ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೀವು ಬೇಯಿಸಿಟ್ಕೊಂಡಿರ್ತೀರಲ್ವಾ ಇಡ್ಲಿ ಪಾತ್ರೆಯಲ್ಲಿ ಅವುಗಳನ್ನ ಆ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ 5-10 ನಿಮಿಷಗಳ ಕಾಲ ಚೆನ್ನಾಗಿ ಅವನ್ನ ಫ್ರೈ ಮಾಡಬೇಕಾಗುತ್ತೆ. ಆ ರೀತಿ ನೀವು 5-10 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಅವು ಕ್ರಿಸ್ಪಿನೂ ಆಗುತ್ತೆ, ಹಾಗೇನೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಈ ಒಂದು ಆರೋಗ್ಯಕರವಾದ ರೆಸಿಪಿಯನ್ನ ಟ್ರೈ ಮಾಡಿ ಹೇಗ್ ಬಂತು ಅಂತ ಖಂಡಿತ ನನಗೆ ತಿಳಿಸಿ.

ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥವ್ರು. ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಅಂದರೆ ಕನ್ನಡಿಗನು ವೇಣುಧ್ವನಿ ಕೆ ಎಲ್ ಇಯವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ. ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ, ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ನಮಸ್ಕಾರ.

ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ಡೋಕ್ಲಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾವು ಈಗ ಏನ್ ಮಾಡ್ತೀವಿ, ಮನೆಯಲ್ಲಿ ಡೋಕ್ಲಾ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ, ಇನ್ಸ್ಟೆಂಟ್ ಆಗಿರುವಂತಹ ಪೌಡರ್ ಅನ್ನ ತರ್ತೀವಿ, ಡೋಕ್ಲಾವನ್ನ ಮಾಡ್ತೀವಿ. ಆದ್ರೆ ಈಸಿಯಾಗಿ ಮನೆಯಲ್ಲಿ ಅತ್ಯಂತ ಸುಲಭವಾಗಿ ಸ್ಪಾಂಜ್ ತರ ಅತ್ಯಂತ ಮೃದುವಾಗಿ ಯಾವ ತರ ನಾವು ಡೋಕ್ಲಾನ ಮಾಡೋದು ಅಂತ ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಡೋಕ್ಲಾ ಮಾಡ್ಲಿಕ್ಕೆ ಏನೇನ್ ಸಾಮಾನು ಬೇಕು ಅಂತ ನೋಡೋದಾದ್ರೆ, 1 ಕಪ್ ಕಡಲೆ ಹಿಟ್ಟು,

ಉಪ್ಪು, ಒಂದು 3 ಚಮಚದಷ್ಟು ಸಣ್ಣ ರವೆ, 1 ಚಮಚ ನಿಂಬೆಹಣ್ಣಿನ ರಸ, 2 ಚಮಚ ಸಕ್ಕರೆ, 1 ಚಮಚ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಇಷ್ಟೇ ಸಾಮಾನಲ್ಲಿ ಈ ಒಂದು ಮೃದುವಾದಂತಹ ಸ್ಪಾಂಜಿ ಆಗಿರುವಂತಹ ಡೋಕ್ಲಾ ಯಾವ ರೀತಿ ಮಾಡೋದು ಅಂತ ಈಗ ನಾನು ನಿಮ್ಗೆ ಹೇಳ್ತೀನಿ. ಮೊದಲಿಗೆ ಏನ್ ಮಾಡಬೇಕು ಅಂದ್ರೆ, 1 ಕಪ್ ಕಡಲೆ ಹಿಟ್ಟನ್ನ ಜರಡಿ ಮಾಡಿ, ಜರಡಿ ಆದ್ಮೇಲೆ ಅದಕ್ಕೆ 1 3 ಚಮಚದಷ್ಟು ಸಣ್ಣ ರವೆಯನ್ನ ಸೇರಿಸಿ, ಆಮೇಲೆ ಅದಕ್ಕೆ 1 ಚಮಚ ನಿಂಬೆ ರಸ, 2 ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಅರಿಶಿಣ, ಸ್ವಲ್ಪ ಇಂಗು, ಇಷ್ಟೆಲ್ಲವನ್ನ ಹಾಕಿದ ಮೇಲೆ ಅವನ್ನ ಚೆನ್ನಾಗಿ ಕಲಸ್ಕೊಳ್ಳಿ. ಅಂದ್ರೆ ನೀರ್ ಹಾಕೋಕ್ಕಿಂತ ಮುಂಚೆ ಅವೆಲ್ಲವನ್ನ ಚೆನ್ನಾಗಿ ಕಲಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಇಡ್ಲಿ ಹಿಟ್ಟಿನ ಹದಕ್ಕೆ ಆ ಹಿಟ್ಟನ್ನ ಕಲಸ್ಕೊಳ್ಳಿ. ಕಲಸಿ ಆದ್ಮೇಲೆ ಅದನ್ನ 1-10 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಟ್ಬಿಡಿ. 10 ನಿಮಿಷ ಆದ್ಮೇಲೆ 1 ಚಮಚ ಯುನೋ ಪೌಡರ್ ಅನ್ನ ಹಾಕಬೇಕಾಗುತ್ತೆ. ಯಾಕಂದ್ರೆ ಇನೋ ಪೌಡರ್ ಹಾಕಿಲ್ಲ ಅಂದ್ರೆ ನಮ್ಗೆ ಮೃದುವಾಗಿ ಬರೋದಿಲ್ಲ. ಡೈಲಿ ಏನು ಇನೋ ಪೌಡರ್ ತಿನ್ನಲ್ವಲ್ವಾ, ಯಾವಾಗಾದ್ರೂ ಒಮ್ಮೆ ಪರವಾಗಿಲ್ಲ. ಹಾಗಾಗಿ 1 ಚಮಚದಷ್ಟು ಇನೋ ಪೌಡರ್ ನ ಹಾಕಿ ಒಂದೇ ಡೈರೆಕ್ಷನ್ ಅಲ್ಲಿ ಅದನ್ನ ಚೆನ್ನಾಗಿ ಕಲಸ್ಬೇಕಾಗುತ್ತೆ. ಕಲಸಾದ್ಮೇಲೆ 1 ಕುಕ್ಕರ್ ನಲ್ಲಿ ಸ್ವಲ್ಪ ನೀರನ್ನ ಹಾಕಿ ಕಾಯ್ಲಿಕ್ಕೆ ಇಡಿ. ಅದು ಕಾಯಬೇಕಾದ್ರೆ 1 ಬೇಕಿಂಗ್ ಟ್ರೇಗೆ ಎಣ್ಣೆಯನ್ನ ಸವರಿ. ಬೇಕಿಂಗ್ ಟ್ರೇ ಇಲ್ಲ ಅಂದ್ರೆ, ಇವಾಗ ನಮ್ಗೆ ಕುಕ್ಕರ್ ಪಾತ್ರೆ ಇರುತ್ತಲ್ವಾ, ಕುಕ್ಕರ್ ಅಲ್ಲಿ ಅನ್ನ ಮಾಡ್ಲಿಕ್ಕೆ ಅಂತೇಳಿ ಒಂದು ಪಾತ್ರೆ ಕೊಟ್ಟಿರ್ತಾರಲ್ವಾ, ಆ ಪಾತ್ರೆಯಲ್ಲೂ ಬೇಕಾದ್ರೂ ಮಾಡ್ಬೋದು. ಇಲ್ಲಾಂದ್ರೆ ಸ್ಟೀಲಿನ ಡಬ್ಬ ಇರುತ್ತಲ್ವಾ, ಆ ಡಬ್ಬದಲ್ಲೂ ಬೇಕಾದ್ರೂ ಮಾಡ್ಬೋದು. ಆ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತಿರಲ್ವಾ ಆ ಪಾತ್ರೆ ತಳಕ್ಕೆ ಸ್ವಲ್ಪ ಚೆನ್ನಾಗಿ ಎಣ್ಣೆಯನ್ನ ಸವರ್ಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆ ಸವರಾದ್ಮೇಲೆ ಅದಕ್ಕೆ ಇವಾಗ ನೀವು ಹಿಟ್ಟನ್ನ ಕಲಸಿಟ್ಕೊಂಡಿರ್ತಾರಲ್ವಾ, ಆ ಮಿಶ್ರಣವನ್ನ ಹಾಕಿ ಕುಕ್ಕರ್ ನಲ್ಲಿಟ್ಟು 1 ಮೀಡಿಯಂ ಫ್ಲೇಮ್ನಲ್ಲಿ 10-15 ನಿಮಿಷಗಳ ಕಾಲ ನೀವು ಈ ಡೋಕ್ಲಾವನ್ನ ಬೇಯಿಸಬೇಕಾಗುತ್ತೆ. 10-15 ನಿಮಿಷ ಈ ಮೀಡಿಯಂ ಫ್ಲೇಮ್ನಲ್ಲಿ ಡೋಕ್ಲಾ ಆಗಿ ತಣ್ಣಗಾಗೋಷ್ಟರಲ್ಲಿ ಮತ್ತೊಂದು ಸ್ಟೆಪ್ ನೀವು ಮಾಡಬೇಕಾಗುತ್ತೆ. ಏನು ಅಂದ್ರೆ, 1 ಚಿಕ್ಕ ಬಾಂಡ್ಲೆಗೆ 2 ಚಮಚ ಎಣ್ಣೆ, ಅದಕ್ಕೆ 1 ಚಮಚದಷ್ಟು ಸಾಸಿವೆ, ಸ್ವಲ್ಪ ಇಂಗು, 8-10 ಕರಿಬೇವಿನ ಎಲೆ, ಮತ್ತೆ 2-3 ಹಸಿಮೆಣಸಿನಕಾಯಿನ 1/2 ಮುರಿದು ಅದರಲ್ಲಿ ಹಾಕಬೇಕಾಗುತ್ತೆ. ಅದು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ 1 ಲೋಟದಷ್ಟು ನೀರನ್ನ ಹಾಕಬೇಕಾಗುತ್ತೆ. ನೀರನ್ನ ಹಾಕಾದ್ಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದೇ ನೀರಿಗೆ ಹಾಕಿ, ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಅದನ್ನ ಚೆನ್ನಾಗಿ ಕುದಿಸಿಟ್ಕೊಳ್ಳಿ. ಅದು ಚೆನ್ನಾಗಿ ಕುದ್ದಾದ್ಮೇಲೆ ಈಗ ಡೋಕ್ಲಾ ಎಲ್ಲ ಆಗಿ ತಣ್ಣಗಾಗಿದೆ ಅಂದಾಗ ಅದನ್ನ ಚಾಕುವಿನ ಸಹಾಯದಿಂದ ಆ ಪಾತ್ರೆಯಿಂದ ಅದನ್ನ ಬಿಡಿಸಿ ಮತ್ತೊಂದು ತಟ್ಟೆಯ ಮೇಲೆ ಉಲ್ಟಾ ಹಾಕಬೇಕಾಗುತ್ತೆ. ಉಲ್ಟಾ ಹಾಕಿದ್ಮೇಲೆ ಅದು ಅನ್ಮೋಲ್ಡ್ ಆಗುತ್ತೆ. ಆಗ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡಿ, ಇವಾಗ ನಾನೇನು ಒಗ್ಗರಣೆ ಮಾಡಿ ರೆಡಿ ಮಾಡಿಟ್ಕೊಳ್ರಿ ನೀರ್ ಹಾಕಿ ಅಂತ ಹೇಳಿದ್ನಲ್ವಾ, ಅದನ್ನ ಅದ್ರ ಮೇಲ್ಗಡೆ ಡೋಕ್ಲಾದ ಮೇಲೆ ಹಾಕಿದ್ರೆ ನಿಮ್ಗೆ ರುಚಿಕರವಾದಂತಹ ಡೋಕ್ಲಾ ಸವಿಲಿಕ್ಕೆ ಸಿದ್ಧವಾಗುತ್ತೆ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಅಡುಗೆ ಅರಮನೆ. ಈಗ ನಾನು ನಿಮ್ಗೆ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ದೋಸೆ ಮಾಮೂಲಿ ದೋಸೆ ಅಲ್ವಾ, ಅಕ್ಕಿ ಹಿಟ್ಟಿನಿಂದ ಮಾಡ್ತೀವಿ, ಗೋಧಿ ಹಿಟ್ಟಿನಿಂದ ಮಾಡ್ತೀವಿ. ಆದ್ರೆ ಇವತ್ತು ನಾನು ಹೆಸರು ಕಾಳನ್ನ ಬಳಸಿ ಯಾವ ರೀತಿ ಡಿಫ್ರೆಂಟ್ ಆಗಿರುವಂತಹ ದೋಸೆಯನ್ನ ಮಾಡುವುದು, ಅದು ಆರೋಗ್ಯಕರವಾದಂತಹ ಅಷ್ಟೇ ರುಚಿಯಾದಂತಹ ಒಂದು ದೋಸೆಯನ್ನ ಯಾವ ರೀತಿ ಮಾಡೋದು ಅಂತ ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಹೆಸರು ಕಾಳನ್ನ ಬಳಸಿ ಈ ಒಂದು ಹೊಸ ರುಚಿಯನ್ನ ಮಾಡ್ಲಿಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, 1 ಕಪ್ ಹೆಸರು ಕಾಳು, 1 ಆಲೂಗಡ್ಡೆ, 1 ಮೀಡಿಯಂ ಸೈಜ್ನ ಈರುಳ್ಳಿ, 3-4 ಹಸಿಮೆಣಸಿನಕಾಯಿ, 1 ಟೊಮೆಟೊ ಹಣ್ಣು, 1 ಕ್ಯಾರೆಟ್, 1 ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಹಾಗಿದ್ರೆ ಈ ಒಂದು ಹೊಸ ರುಚಿಯನ್ನ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, 1 ಕಪ್ ಹೆಸರು ಕಾಳನ್ನ ಹಿಂದಿನ ರಾತ್ರಿನೇ ನೆನೆಯಿಡಬೇಕಾಗತ್ತೆ. ಮಾರನೇ ದಿನ ಬೆಳಿಗ್ಗೆ ಮಾಡ್ತೀವಿ ಅಂದ್ರೆ ಹಿಂದಿನ ದಿನಾನೇ ನೆನೆಯಿಡಬೇಕಾಗತ್ತೆ. ಇಲ್ಲ ನೆನೆಸಕ್ ಮರ್ತಿದ್ದೀವಿ ಅಂದ್ರೆ 1-4 ಗಂಟೆಗಳ ಕಾಲ ಹೆಸರು ಕಾಳನ್ನ ನೆನೆಸಿದ್ರೆ ಸಾಕಾಗುತ್ತೆ. 1 ಮೀಡಿಯಂ ಸೈಜ್ನ 1 ಆಲೂಗಡ್ಡೆಯನ್ನ ಸಿಪ್ಪೆ ತೆಗೆದು ಹೋಳುಗಳನ್ನಾಗಿ ಹೆಚ್ಚಿಟ್ಕೊಳ್ಳಿ. 1 ಮಿಕ್ಸಿ ಜಾರಿಗೆ ಕಟ್ ಮಾಡಿದಂತಹ ಆಲೂಗಡ್ಡೆ, 1 ಕಪ್ ನೆನೆಸಿದಂತಹ ಹೆಸರು ಕಾಳನ್ನ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಇಲ್ಲಿ ನೀರನ್ನ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ. ರುಬ್ಬುವಾಗ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾತ್ರ ಹಾಕೊಳ್ಳಿ. ಆ ರುಬ್ಬಿದಂತಹ ಮಿಶ್ರಣವನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ 1 ಮೀಡಿಯಂ ಸೈಜ್ನ ಈರುಳ್ಳಿಯನ್ನ ಹಾಕಿ 1-4 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. 1 ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿ ಶುಂಠಿಯನ್ನ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿದ್ದಂಥದ್ದು, ಹಾಗೇನೆ ಸಣ್ಣದಾಗಿ ಕಟ್ ಮಾಡಿದಂತಹ 1 ಟೊಮೆಟೊ ಹಣ್ಣನ್ನ, 1 ಕಪ್ ತುರಿದಂತಹ ಗಜ್ಜರಿಯನ್ನ, 2 ಸ್ಪೂನ್ ಶೇಂಗಾ ಪುಡಿಯನ್ನ, ಹಾಗೇನೆ 1 ಟೇಬಲ್ ಸ್ಪೂನ್ ಮೊಸರನ್ನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಾಲು ಚಮಚ ಅಡಿಗೆ ಸೋಡಾವನ್ನ, 1 ಸ್ಪೂನ್ ನಿಂಬೆ ರಸವನ್ನ, 1 ಕಾಲು ಸ್ಪೂನ್ ಗರಂ ಮಸಾಲ, ಹಾಗೇನೆ 1 ಕಾಲು ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಮಿಶ್ರಣ ಇವಾಗ ಎಲ್ಲವನ್ನ ಹಾಕಿ ನೀವು ಮಿಶ್ರಣ ಮಾಡ್ತಿರಲ್ವ, ಆ ಮಿಶ್ರಣ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಅದಕ್ಕೆ ಅದನ್ನ ನೀಟಾಗಿ ಕಲ್ಸ್ಕೊಳ್ಳಿ. ಕಲಸಿ ಆದ್ಮೇಲೆ 1 ಹೆಂಚನ್ನ ಕಾಯ್ಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಚ್ಚಿ 1 ದೊಡ್ಡ ಸ್ಪೂನ್ ನಲ್ಲಿ ಹಿಟ್ಟನ್ನ ತಗೊಂಡು ನೀಟಾಗಿ ಆ ಹೆಂಚಿನ ಮೇಲೆ ಸ್ಪ್ರೆಡ್ ಮಾಡ್ಬೇಕಾಗುತ್ತೆ. ಅಂದ್ರೆ ಅಂಗೈ ಅಗಲದಷ್ಟು, ಸ್ವಲ್ಪ ದಪ್ಪಾಗೇ ಇರಬೇಕಾಗುತ್ತೆ ಆ ದೋಸೆ. ಅಂಗೈ ಅಗಲದಷ್ಟು ದಪ್ಪವಾದ 1 ದೋಸೆಯನ್ನ ಹಾಕಿ ಮುಚ್ಚಳವನ್ನ ಮುಚ್ಚಿ 1 ಲೋ ಫ್ಲೇಮ್ನಲ್ಲಿ 5 ನಿಮಿಷಗಳ ಕಾಲ ಅದನ್ನ ಬೇಯಿಸ್ಕೋಬೇಕಾಗುತ್ತೆ. 5 ನಿಮಿಷ ಆದ್ಮೇಲೆ ಅದನ್ನ ತಿರುಗಿಸಿ ಹಾಕಿ ಮತ್ತೆ ಅದ್ರ ಮೇಲ್ಗಡೆ ಸ್ವಲ್ಪ ಲೈಟ್ ಆಗಿ ತುಪ್ಪ ಅಥವಾ ಎಣ್ಣೆಯನ್ನ ಸವರಿ ಮತ್ತೆ 5 ನಿಮಿಷಗಳ ಕಾಲ ಮುಚ್ಚಳವನ್ನ ಮುಚ್ಚಿ ಬೇಯಿಸಬೇಕಾಗುತ್ತೆ. ಈ ರೀತಿ ಎರಡೂ ಬದಿಗೂ 5-5 ನಿಮಿಷಗಳ ಕಾಲ ಮುಚ್ಚಳವನ್ನ ಮುಚ್ಚಿ ಬೇಯಿಸಿದ್ರೆ ಒಂದು ಕಲರ್ಫುಲ್ ಆದಂತಹ ಹೆಸರು ಕಾಳಿನ ದೋಸೆ ನಿಮ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಆಗುತ್ತೆ. ಇದು ತುಂಬಾ ಹೆಲ್ದಿ ಆಗಿರುತ್ತೆ, ಹಾಗೆ ನೋಡೋದಕ್ಕಷ್ಟೇ ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಖಂಡಿತ ನನಗೆ ತಿಳಿಸಿ. ಮತ್ತಷ್ಟು ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145035 ಹಾಗೂ 8123871607.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್

ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247062, ಮೊಬೈಲ್ ಸಂಖ್ಯೆ 9448998333.

ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಜಿಪಿ ರಾಜರತ್ನಂ ಅವರು ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ನಾಯಿ ಮರಿ ತಿಂಡಿ ಬೇಕೇ, ಒಂದೋ ಎರಡೋ ಬಾಳೆಲೆ ಹರಡು, ಹತ್ತು ಹತ್ತು ಇಪ್ಪತ್ತು, ತೋಟಕ್ಕೆ ಹೋದನು ಸಂಪತ್ತು ಮುಂತಾದ ಗೀತೆಗಳನ್ನು ನಾವು ಚಿಕ್ಕವರಿದ್ದಾಗ ಹಾಡಿದ್ದೀವಿ, ಕೇಳಿದ್ದೀವಿ. ಈ ಎಲ್ಲ ಪದ್ಯಗಳು ಜಿ ಪಿ ರಾಜರತ್ನಂ ಅವರ ಕೊಡುಗೆ. ಇವತ್ತಿನ ನಮ್ಮ ಭಾವಸಂಗಮ ಕಾರ್ಯಕ್ರಮದಲ್ಲಿ ಜಿ ಪಿ ರಾಜರತ್ನಂ ಅವರು ಬರೆದಂತಹ ಕೆಲವು ಆಯ್ದ ಗೀತೆಗಳನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಕಾಸಿ ಕಾಸ್ ಗಂಟಾಕಿ, ಹೊಟ್ಟೆ ಬೆನ್ ನಂಟಾಕಿ, ಕೇಳಿ ಈ ಒಂದು ಗೀತೆಯನ್ನು.

ಜಿ ಪಿ ರಾಜರತ್ನಂ ಅವರು ಕನ್ನಡದ ಶ್ರೇಷ್ಠ ಕವಿ, ನಾಟಕಕಾರ, ಚಿಂತಕ, ಎಲ್ಲಕ್ಕಿಂತ ಮಿಗಿಲಾಗಿ ಕನ್ನಡದ ಕಟ್ಟಾಳು. ಇವರ ರತ್ನ ಪದಗಳು ಅತ್ಯಂತ ಜನಪ್ರಿಯ. ರತ್ನ ಪದಗಳಲ್ಲಿರುವಂತಹ ಎಲ್ಲ ಭಾವನೆಗಳನ್ನ ಗೀತೆಗಳ ರೂಪಕ್ಕೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ರತ್ನನ ಪದಗಳಲ್ಲಿರುವಂತಹ ಭಾವನೆಗಳು ಒಂದಷ್ಟು ಮುಕ್ಕಾಗದಂತೆ ಗೀತೆಗಳ ರೂಪ ಕೊಟ್ಟವರು ಮೈಸೂರು ಅನಂತಸ್ವಾಮಿಯವರು. ಮೈಸೂರು ಅನಂತಸ್ವಾಮಿಯವರು ರತ್ನನ ಪದಗಳನ್ನು ಸುಗಮ ಸಂಗೀತಕ್ಕೆ ಒಗ್ಗಿಸಿ ಅತ್ಯಂತ ಜನಪ್ರಿಯಗೊಳಿಸಿದ್ದಾರೆ. ಅಂತಹ ಜನಪ್ರಿಯ ಗೀತೆಗಳಲ್ಲಿ ನಿಮಗಾಗಿ ಇಳ್ಕಳ್ಳ ಕೊಂದೂರು, ತಲೆ ಮೇಲೆ ಒಂದ್ಸೂರು, ಮಲ್ಗಕ್ಕೆ ಭೂಮ್ತಾಯಿ ಮಂಚ.

ದೇಹಕ್ಕೆ ಆಯಾಸವನ್ನ ನಿವಾರಿಸಲು ಕೊಂಚ ಹುಳಿಹೆಂಡ, ಜೀವಕ್ಕೆ ತಂಪೆರೆಯಲು ಹೆಂಡತಿ ನಂಜಿ, ಮತ್ತೆ ಆತ್ಮದ ಅಭಿಮಾನಕ್ಕಾಗಿ ಕನ್ನಡಭಾಷೆ, ಇವು ರತ್ನನ ಬದುಕಿನ ಮೂರು ಮುಖ್ಯ ನೆಲೆಗಳು. ರತ್ನನ ಪದಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಮೂರು ಪದಗಳು ಇಲ್ಲ, ಈ ಮೂರು ಪದಗಳಲ್ಲಿ ಒಂದು ಇದ್ದೇ ಇರುತ್ತೆ. ಇದೇ ರತ್ನ ಪದಗಳ ವಿಶೇಷ ಅಂತ ಹೇಳಬಹುದು. ಹೆಂಡ ಮುಟ್ಟಿದಾಗಲೆಲ್ಲ ನನಗೆ ಏನೋ ಖುಷಿ ಆಗ್ತೈತೆ.

ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ಲೆಕ್ಕ.

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದ ನೀಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸತ್ತಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸತ್ತಿಲ್ಲ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಹೆಂಡ ಹೆಂಡತಿ ಕನ್ನಡ ಈ ಮೂರು ಪದಗಳನ್ನು ಜಿ ಪಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ ಅತ್ಯಂತ ಮಾರ್ಮಿಕವಾಗಿ ಜೋಡಿಸ್ತಾ ಹೋಗ್ತಾರೆ. ರತ್ನನ ಪದಗಳಲ್ಲಿ ಕಾವ್ಯ ನಾಯಕ ಈ ಹೆಂಡ ಕುಡುಕ ರತ್ನ. ಬಡವನೊಬ್ಬನ ನೋವು ನಲಿವು ಖುಷಿಗಳನ್ನು ಮನಸ್ಸಿಗೆ ಸಂತೃಪ್ತಿ ಎನ್ನುವುದೊಂದಿದ್ದರೆ ಅಂತಹ ಸರಳ ಬದುಕು ಕೂಡ ಸುಂದರ ಎಂಬ ಜೀವನ ದರ್ಶನವನ್ನು ಅತ್ಯಂತ ಮಾರ್ಮಿಕವಾಗಿ ವರ್ಣಿಸ್ತಾ ಹೋಗ್ತಾರೆ ಜಿ ಬಿ ರಾಜರತ್ನಂ ಅವರು ತಮ್ಮ ರತ್ನ ಪದಗಳಲ್ಲಿ. ನೀ ನನ್ನ ಹಟ್ಟಿಗೆ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮವಿದು KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಬಿನ್ ಲಾಡೆನ್, ಚಿತ್ರ ಜೋಗಿ, ಗಾಯಕರು ಸೋನು ಕಕ್ಕರ್ ಹಾಗೂ ಗುರು ಕಿರಣ್. ಹಾಡನ್ನು ಕೇಳಿ ಆನಂದಿಸಿ.

0: ಕಾರ್ಯಕ್ರಮದ ಮುಂದಿನ ಗೀತೆ ಹಳೆ ರೇಡಿಯೋ. ಗಾಯಕರು ಕಿಚ್ಚ ಸುದೀಪ್, ಸಾಹಿತ್ಯ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.
1: ರೇಡಿಯೋ ಹಾಕಿ ಹಾಡು ಕೇಳುವ ಮಜಾ ಮಾಡುತ್ತಾ ಪ್ರೀತಿ ವಾರ್ತೆ ಕೇಳುವ.
2: ವಾರ್ತೆಗಳು ಈಗ ಹವಾಮಾನ ವರದಿ. ಕೆಂಪಾ ಕೆಂಪಿ ಇಬ್ಬರಿಗೂ ಪ್ರೀತಿ ಮಿತಿ ಮೀರಿ ದೈಹಿಕ ಉಷ್ಣಾಂಶ 60 ಡಿಗ್ರಿ ದಾಟಿದೆ. ಅಲ್ಲಲ್ಲಿ ಹಗುರದಿಂದ ಸಾಧಾರಣವಾಗಿ ಹೊಗೆ ಏಳುವ ಸಾಧ್ಯತೆಗಳಿದೆ.
1: ಹಳೆ ರೇಡಿಯೋ ಹಾಕ್.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಲೈಫು ಇಷ್ಟೇನೆ. ಗಾಯಕರು ಚೇತನ್ ಸೋಸ್ಯಾಕ್ ಮತ್ತು ಅಕ್ಷತಾ. ಚಿತ್ರ ಪಂಚರಂಗಿ. ಹಾಡನ್ನ ಕೇಳಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಮಾನವನಾಗಿ ಹುಟ್ಟಿದ ಮೇಲೆ. ಚಿತ್ರ ಜೀವನ ಚೈತ್ರ, ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಹಾಡನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು. ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕೆಎಲ್ಇ ಚಿತ್ರಮಾಲಾ. ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮುಂದಿನ ಗೀತೆ ಪಟಾಪಟ. ಗಾಯಕರು ಉದಿತ್ ನಾರಾಯಣ್. ಚಿತ್ರ ಆಪ್ತ ಮಿತ್ರ. ಹಾಡನ್ನ ಕೇಳಿ ಆನಂದಿಸಿ.

ಕಾರ್ಯಕ್ರಮದ ಮುಂದಿನ ಗೀತೆ ದಂಪವರ್, ಚಿತ್ರ ಪವರ್, ಗಾಯಕರು ಪುನೀತ್ ರಾಜ್ಕುಮಾರ್ ಹಾಗೂ ರಂಜಿತ್ ಉನ್ನಿ, ಸಂಗೀತ ನಿರ್ದೇಶಕರು SS ತಮನ್. ಹಾಡನ್ನು ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998339.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಇಂದಿಗೆ 12 ವರ್ಷ ಪೂರ್ಣ. ಅಂತರ್ ಸಂಸದೀಯ ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಲು ಭಾರತೀಯ ನಿಯೋಗ ತಾಂಜೇನಿಯಾಗೆ ಭೇಟಿ. ಗೋಪಾಲಕರ ಸಮ್ಮೇಳನದಲ್ಲಿ ಪಶುಪಾಲನೆ ಮೂಲಸೌಕರ್ಯಗಳಿಗೆ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ ಸಚಿವ ಅಮಿತ್ ಶಾ. ಹಾಗೂ ಏಷ್ಯನ್ ಗೇಮ್ಸ್ 85 ಪದಕಗಳೊಂದಿಗೆ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದಿಗೆ 12 ವರ್ಷಗಳನ್ನು ಪೂರೈಸಿದೆ. 2014ರಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ಇದೇ ದಿನ ಕಾರ್ಯಕ್ರಮದ ಮೊದಲ ಸಂಚಿಕೆ ಪ್ರಸಾರವಾಗಿತ್ತು. ಇತ್ತೀಚೆಗೆ ಮನ್ ಕಿ ಬಾತ್ನ 138ನೇ ಸಂಚಿಕೆ ಪ್ರಸಾರಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ದೇಶಾದ್ಯಂತ ನಡೆಯುತ್ತಿರುವ ಸಕಾರಾತ್ಮಕ ಬದಲಾವಣೆಗಳನ್ನು ಬಿಂಬಿಸಲು ಹಾಗೂ ಭಾರತದ ಅಭಿವೃದ್ದಿ ಪಯಣದಲ್ಲಿ ನಾಗರಿಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಉತ್ತೇಜಿಸಲು ಮನ್ ಕಿ ಬಾತ್ ವಿಶಿಷ್ಟ ವೇದಿಕೆಯಾಗಿ ಕಾರ್ಯನಿರ್ವಹಿಸಿದೆ. ಈ ಮಾಸಿಕ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿಯವರು ಶಿಕ್ಷಣ, ಆರೋಗ್ಯ ಸೇವೆ, ಪರಿಸರ ಸಂರಕ್ಷಣೆ, ನವೋದ್ಯಮ ಹಾಗೂ ಸಮಾಜ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿರುವ ದೇಶದ ಜನರ ಸ್ಫೂರ್ತಿದಾಯಕ ಕಥೆಗಳನ್ನು ಹಂಚಿಕೊಳ್ಳುತ್ತಾರೆ. ಮನ್ ಕಿ ಬಾತ್ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನ ಜಾಲತಾಣದ ಮೂಲಕ ಪ್ರಸಾರವಾಗುವುದರ ಜೊತೆಗೆ ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿಯೂ ಪ್ರಸಾರ ಲಭ್ಯವಿದೆ. ಆಕಾಶವಾಣಿ, ಸುದ್ದಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಾಗುತ್ತದೆ. ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್ ನೇತೃತ್ವದ ಭಾರತೀಯ ಸಂಸದೀಯ ನಿಯೋಗವು ತಾಂಜೇನಿಯಾಗೆ ತೆರಳಿದೆ. ಇದೇ ಸೋಮವಾರದಿಂದ 9ರವರೆಗೆ ನಡೆಯಲಿರುವ ಅಂತರ್ ಸಂಸದೀಯ ಒಕ್ಕೂಟ ಐಪಿಯು 153ನೇ ಮಹಾಸಭೆ ಹಾಗೂ ಸಂಬಂಧಿತ ಸಭೆಗಳಲ್ಲಿ ನಿಯೋಗ ಭಾಗವಹಿಸಲಿದೆ. ಸಮಕಾಲೀನ ಜಾಗತಿಕ ಮಹತ್ವದ ವಿವಿಧ ವಿಷಯಗಳ ಕುರಿತು ನಡೆಯಲಿರುವ ಸಭೆಗಳು, ಚರ್ಚೆಗಳು ಮತ್ತು ಕಾರ್ಯಾಗಾರದಲ್ಲಿ ಭಾರತೀಯ ನಿಯೋಗ ಪಾಲ್ಗೊಂಡು ಈ ವಿಷಯಗಳ ಬಗ್ಗೆ ಭಾರತದ ನಿಲುವನ್ನು ಮಂಡಿಸಲಿದೆ. ಐಪಿಯು ಆಡಳಿತ ಮಂಡಳಿ ಸಭೆ, ಸಾಮಾನ್ಯ ಚರ್ಚೆ, ತುರ್ತು ವಿಷಯದ ಮೇಲಿನ ಚರ್ಚೆ ಹಾಗೂ ಐಪಿಯು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳೊಂದಿಗೆ ನಡೆಯುವ ಸಂವಾದದಲ್ಲಿ ಉಪಸಭಾಪತಿ ಹರಿವಂಶ್ ಭಾಗವಹಿಸಲಿದ್ದಾರೆ. ಭಾರತೀಯ ನಿಯೋಗದ ಸದಸ್ಯರು ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳು, ಶಾಂತಿ ಮತ್ತು ಅಂತಾರಾಷ್ಟೀಯ ಭದ್ರತೆ, ಸುಸ್ಥಿರ ಅಭಿವೃದ್ಧಿ, ಮಹಿಳೆಯರ ಭಾಗವಹಿಸುವಿಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಭಯೋತ್ಪಾದನೆ ನಿಗ್ರಹ, ಮಾನಸಿಕ ಆರೋಗ್ಯ, ಪ್ರಮುಖ ಖನಿಜಗಳು, ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಉದ್ಯೋಗ, ಕಡಲ ಭದ್ರತೆ, ಹವಾಮಾನ ಬದಲಾವಣೆ ಹಾಗೂ ಪರ್ವತ ಮತ್ತು ಸಾಗರ ಪರಿಸರ ವ್ಯವಸ್ಥೆಗಳ ಸಂರಕ್ಷಣೆ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೆಂಬರ್ 3ರಂದು ಮಹಾರಾಷ್ಟದ ಬಾರಾಮತಿಗೆ ಭೇಟಿ ನೀಡಲಿದ್ದು ನೂತನವಾಗಿ ಅಭಿವೃದ್ಧಿಪಡಿಸಲಾದ ಪ್ರೇರಣಾ ಸ್ಥಳವನ್ನು ಉದ್ಘಾಟಿಸಲಿದ್ದಾರೆ ಎಂದು ಎನ್ಸಿಪಿ ಎಸ್ಪಿ ಮುಖ್ಯಸ್ಥ ಶರದ್ ಪವಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿದ ಅವರು, ಪ್ರೇರಣಾ ಸ್ಥಳದಲ್ಲಿ 4 ಟನ್ ತೂಕದ ಭಗವಾನ್ ಬುದ್ಧನ ಪ್ರತಿಮೆ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾ ಪ್ರತಿಷ್ಠಾನದಲ್ಲಿ ನಡೆಯಲಿರುವ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ ಮತ್ತು ಸುನೇತ್ರಾ ಪವಾರ್, ಸೀರಂ ಇನ್ಸ್ಟಿಟ್ಯೂಟ್ನ ಸೈರಸ್ ಪೂನಾವಾಲಾ ಹಾಗೂ ಮೈಕ್ರೋಸಾಫ್ಟ್ ಪ್ರತಿನಿಧಿಗಳನ್ನು ಆಹ್ವಾನಿಸಲಾಗಿದೆ. ಶರದ್ ಪವಾರ್ ಅವರು ವಿದ್ಯಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ. ಗೋಪಾಲಕರು ಹಾಗೂ ಪಶುಪಾಲನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ಭೋಪಾಲ್ನ ಬಿಎಚ್ಇಎಲ್ ದಸರಾ ಮೈದಾನದಲ್ಲಿ ನಡೆದ ರಾಜ್ಯಮಟ್ಟದ ಗೋಪಾಲಕರ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗೋಶಾಲೆಗಳಿಗಾಗಿ 101 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲಿ 11 ಜಿಲ್ಲೆಗಳ ಸುಮಾರು 35,000 ಗೋಪಾಲಕರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಇದೇ ವೇಳೆ 255 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಜ್ಜಯಿನಿಯಲ್ಲಿ

0: ಸಲಾಗಿರುವ ಹಾಲು ಸಂಸ್ಕರಣಾ ಘಟಕಕ್ಕೆ ಅಮಿತ್ ಶಾ ಅವರು ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಭೋಪಾಲ್ನಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರೀಯ ಪ್ರಯೋಗಾಲಯ ಸ್ಥಾಪಿಸಲಾಗಿದ್ದು, ಶಿವಪುರಿಯಲ್ಲಿ ಮಿನಿ ಡೈರಿ ಘಟಕ ನಿರ್ಮಿಸಲಾಗುವುದು, ಹಸು ಮತ್ತು ಎಮ್ಮೆ ತಳಿಗಳ ಸುಧಾರಣೆಗೆ ಈ ಘಟಕಗಳು ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದರು. ಆಂಧ್ರಪ್ರದೇಶದ ಸತ್ಯವೇಡು ಮಂಡಲದ ಶ್ರೀ ಸಿಟಿಯಲ್ಲಿರುವ ಖಾಸಗಿ ಕೈಗಾರಿಕಾ ಘಟಕವೊಂದರಲ್ಲಿ ಇಂದು ಸಂಭವಿಸಿದ ಬಾಯ್ಲರ್ ಸ್ಫೋಟದಲ್ಲಿ 4 ಕಾರ್ಮಿಕರು ಮೃತಪಟ್ಟಿದ್ದು ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಶೇಷ ಆರ್ಥಿಕ ವಲಯದಲ್ಲಿರುವ ಕಾರ್ಖಾನೆಯೊಂದರೊಳಗೆ ಈ ಸ್ಫೋಟ ಸಂಭವಿಸಿದೆ. ಘಟನೆ ಕುರಿತ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ಮೃತರ ಕುಟುಂಬಗಳಿಗೆ ನೆರವು ನೀಡುವಂತೆ ಹಿರಿಯ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತವು ಕಳೆದ ದಶಕದಲ್ಲಿ ವಿವೇಕಯುತ ಹಣಕಾಸು ನಿರ್ವಹಣೆ, ಮೂಲಸೌಕರ್ಯ ಹೂಡಿಕೆ, ಬ್ಯಾಂಕಿಂಗ್ ಸುಧಾರಣೆಗಳು, ಉತ್ತಮ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ನಿರಂತರ ಸುಧಾರಣೆಗಳ ಸಂಯೋಜನೆಯ ಮೂಲಕ ರಾಷ್ಟ್ರದ ಆರ್ಥಿಕ ಬಲ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ರೂಪಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಿಎಸ್ಟಿ ಮತ್ತು 4 ಕಾರ್ಮಿಕ ಸಂಹಿತೆಗಳ ಮೂಲಕ ಸರ್ಕಾರವು ರಾಷ್ಟೀಯ ಚೌಕಟ್ಟುಗಳನ್ನು ಬಲಪಡಿಸಿದೆ ಎಂದು ತಿಳಿಸಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ 7.8% ನೈಜ ಜಿಡಿಪಿ ಬೆಳವಣಿಗೆಯನ್ನು ಉಲ್ಲೇಖಿಸಿದ ಅವರು, ಕಳೆದ 4 ವರ್ಷಗಳ ಆರ್ಥಿಕ ಆಘಾತವನ್ನು ಭಾರತವು ಯಶಸ್ವಿಯಾಗಿ ಎದುರಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು. 94ನೇ ಭಾರತೀಯ ವಾಯುಪಡೆ ದಿನವನ್ನು ಈ ತಿಂಗಳ 8ರಂದು ಆಚರಿಸಲಾಗುವುದು. ಭಾರತೀಯ ವಾಯುಪಡೆ ಅಚಲ, ಅಜೇಯ ಮತ್ತು ನಿಖರ ಎಂಬುದು ಈ ವರ್ಷದ ವಾಯುಪಡೆ ದಿನದ ಧ್ಯೇಯವಾಕ್ಯವಾಗಿದೆ. ವಾಯುಪಡೆ ದಿನಾಚರಣೆ ಅಂಗವಾಗಿ ವಾಯುಪಡೆ ಪಥಸಂಚಲನ, ಭಾರತೀಯ ವಾಯುಪಡೆಯ ವಿವಿಧ ಸಾಧನಗಳ ಪ್ರದರ್ಶನ, ಶಕ್ತಿ ಏರ್ ವಾರಿಯರ್ ಡ್ರಿಲ್ ತಂಡದ ಪ್ರದರ್ಶನ, ಭಾರತೀಯ ವಾಯುಪಡೆಯ ಡ್ರಮ್ಮರ್ಗಳ ತಂಡದ ಕಾರ್ಯಕ್ರಮ ಹಾಗೂ ಹೆರಿಟೇಜ್ ಫ್ಲೈಟ್ನ ವೈಮಾನಿಕ ಪ್ರದರ್ಶನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಹಿಂಡನ್ ವಾಯುಪಡೆ ನಿಲ್ದಾಣದಲ್ಲಿ ನಡೆಯಲಿರುವ ಪಥಸಂಚಲನವನ್ನು ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವೀಕ್ಷಿಸಲಿದ್ದಾರೆ. ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಹಾಗೂ ವಾಯುಪಡೆಯ ಮಾಜಿ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾರತ ಇಂದು 5 ಸ್ವರ್ಣ, 2 ಬೆಳ್ಳಿ, 2 ಕಂಚಿನ ಪದಕಗಳನ್ನು ಪಡೆಯುವ ಮೂಲಕ ತನ್ನ ಅಜೇಯ ಓಟ ಮುಂದುವರಿಸಿದೆ. ಕೊರೋಗಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ನಡೆದ ಟಿ20 ಕ್ರಿಕೆಟ್ನ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡ ಪಾಕಿಸ್ತಾನ ವಿರುದ್ದ 19 ರನ್ಗಳಿಂದ ಜಯ ಸಾಧಿಸಿ ಚಿನ್ನದ ಪದಕ ಪಡೆದುಕೊಂಡಿದೆ. ಮಹಿಳೆಯರ ವೈಯಕ್ತಿಕ ಗಾಲ್ಫ್ ವಿಭಾಗದಲ್ಲಿ ಕರ್ನಾಟಕದ ಪ್ರಣವಿ ಶರತ್ ಅರಸು ಭಾರತಕ್ಕೆ ಮೊಟ್ಟಮೊದಲ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ. 23 ವರ್ಷದ ಪ್ರಣವಿ ಅಂತಿಮ ಸುತ್ತಿನಲ್ಲಿ ಚೀನಾದ ಇನ್ ರುವೋನಿಂಗ್ ಅವರನ್ನು ಹಿಮ್ಮೆಟ್ಟಿಸಿ ಅಗ್ರಸ್ಥಾನ ಪಡೆದುಕೊಂಡರು. ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ದಕ್ಷಿಣ ಕೊರಿಯಾದ ಓಹ್ ಯೆಜಿನ್ ವಿರುದ್ದ ನಡೆದ ಶೂಟ್ ಆಫ್ನಲ್ಲಿ 10-8 ಅಂತರದಲ್ಲಿ ಅವರು ಗೆಲುವು ಸಾಧಿಸಿದರು. ಪುರುಷರ 57 ಕೆಜಿ ವಿಭಾಗದ ಕುಸ್ತಿ ಸ್ಪರ್ಧೆಯಲ್ಲಿ ಭಾರತದ ಅಮನ್ ಸೆಹ್ರಾವತ್ ಫೈನಲ್ನಲ್ಲಿ ವಿಶ್ವ ಚಾಂಪಿಯನ್ ಉತ್ತರ ಕೊರಿಯಾದ ಚಾಂಗ್ ಸಾಂಗ್ ಹಾನ್ ಅವರನ್ನು 11-7 ಅಂತರದಿಂದ ಸೋಲಿಸಿ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ಈ ಪ್ರದರ್ಶನಗಳ ಮೂಲಕ ಭಾರತ ಈವರೆಗೆ 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ 85 ಪದಕಗಳನ್ನು ಪಡೆಯುವ ಮೂಲಕ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಚಂಡೀಗಢದಲ್ಲಿಂದು ನಡೆಯುತ್ತಿರುವ ಭಾರತ ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 50 ಓವರ್ಗಳಲ್ಲಿ 7

ವಿಕೆಟ್ ಕಳೆದುಕೊಂಡು 351 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಇಂದಿಗೆ 12 ವರ್ಷ ಪೂರ್ಣ. ಅಂತರ್ ಸಂಸದೀಯ ಒಕ್ಕೂಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಭಾರತೀಯ ನಿಯೋಗ ತಾಂಜೇನಿಯಾಗೆ ಭೇಟಿ. ಗೋಪಾಲಕರ ಸಮ್ಮೇಳನದಲ್ಲಿ ಪಶುಪಾಲನೆ ಮೂಲ ಸೌಕರ್ಯಗಳಿಗೆ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ ಸಚಿವ ಅಮಿತ್ ಶಾ. ಹಾಗೂ ಏಷ್ಯನ್ ಗೇಮ್ಸ್ 85 ಪದಕಗಳೊಂದಿಗೆ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.